0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗ ಹೀಗಿದೆ. ಇಂದು 1946 ಶಕವರ್ಷ, ಆಷಾಢ ಮಾಸದ 29 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 20 ತಾರೀಖು ಸೋಮವಾರ. ನಿಲಯದ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:41. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು ಹಾಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ. ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಕೊಳ್ಳುವಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮನವಿ ಮಾಡಿದ್ದಾರೆ. ಮುಂದಿನ ತಿಂಗಳ 13ರವರೆಗೆ ನಡೆಯಲಿರುವ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳು ಮಂಡನೆಯಾಗಲಿವೆ. ಕರ್ನಾಟಕ ಅಗ್ರಿಟೆಕ್ ಮಿಷನ್ ಅಡಿಯಲ್ಲಿ ಉಪಗ್ರಹದ ಮೂಲಕ ಹವಾಮಾನ ವಿಶ್ಲೇಷಣೆ ನಡೆಸಿ ಅದರ ಮಾಹಿತಿಯನ್ನು ರೈತರಿಗೆ ಒದಗಿಸಲಾಗುವುದು. ಈ ಸಮೀಕ್ಷೆಗೆ ಅಂದಾಜು 36 ಕೋಟಿ ರೂಪಾಯಿ ವೆಚ್ಚಕ್ಕೆ ಸಂಪುಟ ಸಭೆಯು ಕೃಷಿ ಇಲಾಖೆಗೆ ಅನುಮೋದನೆ ನೀಡಿದೆ ಎಂದು ಮುಖ್ಯಮಂತ್ರಿ

ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಹಾಸನದ ಮಾವಿನಕೆರೆಯಲ್ಲಿ ನೆರವೇರಲಿದೆ ಎಂದು ಮೂಲಗಳು ತಿಳಿಸಿವೆ. ಇಂದು ಬೆಳಗ್ಗೆ 7 ಗಂಟೆಯಿಂದ 9:30 ಹೊಳೆನರಸೀಪುರದಲ್ಲಿರುವ ಪುತ್ರ ಎಚ್ ಡಿ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೊಳೆನರಸೀಪುರ ತಾಲೂಕಿನ ಎಲ್ಲ ಶಾಲೇಜು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಭಾರತವು ಲಡಾಖ್ನ ಪುಗಾ ಕಣಿವೆಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಮೆರಿಕ ಸೇನೆಯು ನಿನ್ನೆ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ದೇಶದ ಅರೆಸೇನಾ ಪಡೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ಗೆ ಸೇರಿದ ಹಲವು ನೆಲೆಗಳನ್ನು ಗುರಿಯಾಗಿಸಿದೆ. ಜೋರ್ಡಾನ್ನಲ್ಲಿ ಅಮೆರಿಕದ ಯೋಧರ ಹತ್ಯೆಗೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಅಮೆರಿಕ ತಿಳಿಸಿದೆ. ಮಸ್ಕತ್ನಲ್ಲಿ ಇಂದಿನಿಂದ 6 ದಿನಗಳ FIH ಯುವ ಹಾಕಿ ಏಷ್ಯಾ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಭಾರತದ ಸಬ್ ಜೂನಿಯರ್ ಪುರುಷ ಮತ್ತು ಮಹಿಳಾ ತಂಡಗಳು ಉದ್ಘಾಟನಾ ಪಂದ್ಯದಲ್ಲಿ ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿವೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ 27 ರನ್ಗಳ ಜಯ ಸಾಧಿಸಿದೆ. ಇಂಗ್ಲೆಂಡ್ ನೀಡಿದ 388 ರನ್ಗಳ ಗುರಿ ಬೆನ್ನತ್ತಿದ್ದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 360 ರನ್ ಗಳಿಸಿತು. ನ್ಯೂಯಾರ್ಕ್ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಗೆಲುವು ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಈ ದಿನ ನಮ್ಮ ನಿಲಯದಿಂದ ಮೂಡಿ ಬರಲಿರುವಂತಹ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯಲ್ಲಿ ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. 9:00 ಕೇಳಿ ಕಾರ್ಯಕ್ರಮ ಇಂದಿನ ವಿಶೇಷ. ಹತ್ತು ಗಂಟೆ 2 ನಿಮಿಷಕ್ಕೆ ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು. 11:30 ಕೇಳಿ ಕಾರ್ಯಕ್ರಮ ಕಲಾಭಾರತಿ. 12:05 ಕರೆಗೊಂದು ಹಾಡು ಕಾರ್ಯಕ್ರಮ. 1:20 ಇಮೇಲ್ ಆಧಾರಿತ ಮತ್ತು ಪತ್ರಗಳನ್ನು ಆಧರಿಸಿದಂತಹ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 2:15 ಸ್ಪಂದನ. 2:40 ಚಿತ್ರತಾಣ. 4:00 ಕೇಳಿ ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ. 4:30 ಪರಿಮಳ. ಸಂಜೆಯ ಪ್ರಸಾರದಲ್ಲಿ 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಐದು ಗಂಟೆ 40 ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:45 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. 6:55 ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮೂಡಿಬರುತ್ತೆ. 7:02 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನಾ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೀವು ಆಲಿಸಬಹುದು. 8:02 ಸೋಮವಾರದ ವಿಶೇಷ ಭಾವಚಿತ್ತಾರ ಮೂಡಿಬರಲಿದೆ. 9:15

ಹಿಂದಿ ಮೆಲೋಡೀಸ್, 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

ಭಕ್ತಿಯ ನಾದದಲ್ಲಿ ಭಗವಂತನನ್ನ ಉಪಾಸಿಸುವಂತಹ ಸಮಯ ನಾದ ಉಪಾಸನೆ ಕಾರ್ಯಕ್ರಮದಲ್ಲಿ. ಮುಂಜಾವಿನ ಮೊದಲ ಕಾರ್ಯಕ್ರಮ ನಾದೋಪಾಸನೆಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆದಿಪೂಜಿತ ವಿಘ್ನ ವಿನಾಶಕ ಗಣಪನನ್ನ ಪ್ರಾರ್ಥಿಸುತ್ತಾ ಕಾರ್ಯಕ್ರಮ ಆರಂಭ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದ್ದಂತಹ ಆರ್ ಎನ್ ಜೈ ಗೋಪಾಲ್ ವಿರಚಿತ ಬಾಲಗಣಪನ ಭಕ್ತಿ ರಚನೆ ಮೂಡಿ ಬಂತು. ನಾದೋಪಾಸನೆ ಕಾರ್ಯಕ್ರಮದ ಆರಂಭದ ಗೀತೆಯಾಗಿ ಮುಂದೆ ಕೇಳಿ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ.

ಸೋಮವಾರದ ಶುಭ ಮುಂಜಾನೆ ಶಿವನ ದರ್ಶನ ನಮಗಾಯಿತು ಈ ಒಂದು ಗೀತೆಯ ಮೂಲಕ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ಆಲಿಸ್ತಾ ಇದ್ದೀರಿ. ಸಮಯ 6:18:03 ಇನ್ನೀಗ ಬಸವೇಶ್ವರರ ವಚನ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ.

ಪ್ರಾಣೇಶದಾಸರ ರಚನೆ ಸದಾಶಿವ ಪಾಟೀಲ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಇದು ಮುಂಜಾನೆಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು ಮುಂದೆ ವ್ಯಾಸತೀರ್ಥರ

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆಲಿಸ್ತಾ ಇದ್ದೀರಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಸಮಯ 6:31

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಾದೋಪಾಸನೆ ಕಾರ್ಯಕ್ರಮದ ಈ ಭಾಗದಲ್ಲಿ ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ. ಮೊದಲಿಗೆ ಶ್ರೀ ಮಂಜುನಾಥ ಚಿತ್ರದ ಒಂದು ಭಕ್ತಿ ರಚನೆ, ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ. ಇದು ವೇದವ್ಯಾಸರ ರಚನೆ, ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಜ್ಞಾನಜ್ಯೋತಿ ಶ್ರೀ ಸಿದ್ಧಗಂಗಾ ಚಿತ್ರದ ಭಕ್ತಿಗೀತೆ ಮೂಡಿಬಂತು. ಕೆ ಯುವರಾಜ್ ಅವರ ಧ್ವನಿಯಲ್ಲಿ ವೀರೇಶ್ ಅವರ ಸಾಹಿತ್ಯಕ್ಕೆ ಯುವರಾಜ್ ಅವರದೇ ಸಂಗೀತವಿತ್ತು. ಸೋಮವಾರದ ಈ ಶುಭ ದಿನ ಮುಂಜಾನೆಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ಶಿವನ ಭಕ್ತಿ ರಚನೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಇನ್ನು ಭಕ್ತಿಯ ಅನುಭೂತಿ ಹೇಗಿರುತ್ತೆ ಅನ್ನುವಂತಹ ಒಂದು ವಿಷಯವನ್ನು ತಿಳಿಸುವಂತಹ ಕತೆ ಹೇಗಿದೆ. ಒಂದು ಹಳ್ಳಿನಲ್ಲಿ ರಂಗಣ್ಣ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಶಿವಭಕ್ತ ಆಗಿರ್ತಾನೆ. ಪ್ರತಿನಿತ್ಯವೂ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾನೆ. ಹೀಗೆ ಬಹಳಷ್ಟು ವರ್ಷಗಳ ಕಾಲ ಪ್ರತಿನಿತ್ಯ ಒಂದು ದಿನವೂ ಬಿಡದೆ ಶಿವಪೂಜೆಯನ್ನು ಮಾಡ್ತಾ ಬರ್ತಾ ಇರ್ತಾನೆ. ಅವನಿಗೆ ಒಂದು ಆಸೆ ಇರುತ್ತೆ, ನಾನು ಶಿವನನ್ನು ಕಾಣಬೇಕು, ಶಿವನನ್ನು ನೋಡಬೇಕು, ನನ್ನ ಜೊತೆ ಮಾತಾಡಬೇಕು ಅನ್ನುವಂತಹ ಆಸೆ ಇರುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಶಿವನ ಆರಾಧನೆಯನ್ನು ಮಾಡ್ತಾ ಬರ್ತಿರ್ತಾನೆ. ಆದರೆ ಎಷ್ಟೋ ವರ್ಷಗಳ ನಂತರವೂ ಕೂಡ ಅವನಿಗೆ ಒಂದು ಸಾರಿ ಅನ್ನಿಸ್ಬಿಡುತ್ತೆ, ಏನಪ್ಪ ನಾನು ಇಷ್ಟೊಂದು ಪೂಜೆ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ, ಆದರೆ ನನ್ನ ಒಂದು ಕರೆಗೆ ಒಗ್ಗೊಟ್ಟು ಶಿವ ಒಂದು ದಿನ ಕೂಡ ನನಗೆ ದರ್ಶನನೇ ಕೊಡಲಿಲ್ವಲ್ಲ, ಬೇಡ ಬಿಡು ಇನ್ಮೇಲೆ ಶಿವನ ಪೂಜೆ ಮಾಡೋದು ಬೇಡ, ನಾನು ವಿಷ್ಣು ಪೂಜೆನ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆಗ ದೇವರ ಮನೆಯಲ್ಲಿ ಇದ್ದಂತಹ ಒಂದು ಶಿವನ ಮೂರ್ತಿ ಏನಿತ್ತು ಅದನ್ನು ತೆಗೆದು ಅಲ್ಲೇ ಮೇಲೆ ಅಟ್ಟದಲ್ಲಿ ಇಟ್ಬಿಡ್ತಾನೆ. ನಂತರ ವಿಷ್ಣುವಿನ ಮೂರ್ತಿಯನ್ನು ತಂದು ಅದಕ್ಕೆ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಶಿವ ಅಭಿಷೇಕ ಪ್ರಿಯ, ಹಾಗೆಯೇ ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ವಿಷ್ಣುವಿಗೆ ನಾನಾ ರೀತಿಯ ಹೂವಿನ ಅಲಂಕಾರಗಳನ್ನು ಮಾಡಿ ಜೊತೆಗೆ ಧೂಪ ದೀಪಾರತಿಯನ್ನು ವಿಷ್ಣುವಿಗೆ ಬೆಳಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಆ ಹಚ್ಚಿಟ್ಟಂತಹ ಧೂಪ ಏನಿದೆ ಅದು ದೇವರ ಮನೆಯ ತುಂಬೆಲ್ಲ ಹರಡ್ಕೊಂಡ್ಬಿಡತ್ತೆ. ಆಗ ಅವನಿಗೆ ಒಂದು ಯೋಚನೆ ಬರುತ್ತೆ. ಆ ಯೋಚನೆ ಏನು ತಿಳಿಯೋಣ ಈ ಒಂದು ಗೀತೆಯ ನಂತರ. ಕೇಳ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ.

ಇದೀಗ ನೀವು ಕೇಳಿದಂತಹ ಭಕ್ತಿಗೀತೆ ಶಬರಿಮಲೆ ಸ್ವಾಮಿಯಯ್ಯಪ್ಪ ಚಿತ್ರದಿಂದ ಆರಿಸಲಾಗಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಕೆವಿ ಮಹಾದೇವನ್ನವರ ಸ್ವರ ಕಲ್ಪನೆ ಇತ್ತು. ಹಾಡಿದ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಶಿವನನ್ನ ಭಕ್ತ ಪರಾಧೀನ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಆ ಭಕ್ತಿಯ ಅನುಭೂತಿಯನ್ನು ಅನುಭವಿಸಿದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ನಾವು ಒಂದು ಕಥೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಆ ಭಕ್ತ ಶಿವಪೂಜೆಯನ್ನು ಮಾಡ್ತಾ ಇದ್ದಂತಹ ಭಕ್ತ ಶಿವನನ್ನು ನೋಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿರ್ತಾನೆ. ಆದರೆ ಎಷ್ಟು ದಿನ ಆದರೂ ಕೂಡ ಶಿವ ದರ್ಶನವನ್ನು ನೀಡೋದೇ ಇಲ್ಲ. ಹಾಗಾಗಿ ಇನ್ಮುಂದೆ ಶಿವನನ್ನು

ಪೂಜೆ ಮಾಡೋದು ಬೇಡ, ನಾನು ವಿಷ್ಣುವನ್ನು ಆರಾಧಿಸ್ತೀನಿ ಅಂತ ಹೇಳಿ ಇದ್ದಂತಹ, ಅಂದರೆ ಅವನು ಪೂಜಿಸ್ತಾ ಇದ್ದಂತಹ ಶಿವನ ವಿಗ್ರಹವನ್ನು ಅಟ್ಟದ ಮೇಲೆ ಇಟ್ಬಿಡ್ತಾನೆ. ನಂತರ ವಿಷ್ಣುವನ್ನು ಆರಾಧಿಸೋಕೆ ಶುರು ಮಾಡ್ತಾನೆ. ಹಚ್ಚಿದಂತಹ ಧೂಪ ದೀಪಗಳ ಒಂದು ಹೊಗೆ ಮನೆಯನ್ನೆಲ್ಲ ಆವರಿಸುತ್ತೆ. ಆಗ ಅವನಿಗೆ ಒಂದು ಯೋಚನೆ ಬರುತ್ತೆ, ಹೌದಲ್ವಾ, ಶಿವನಿಗೆ ಇದೆಲ್ಲ ಇಷ್ಟ ಆಗುತ್ತೋ ಇಲ್ವೋ, ಅವನಿಗೆ ಈ ಒಂದು ಹೊಗೆಯಿಂದ ಅವನಿಗೆ ಉಸಿರು ಕಟ್ಟುತ್ತೋ ಏನೋ ಅಂತ ಹೇಳಿ ಅವನೇನು ಮಾಡ್ತಾನೆ, ಅಟ್ಟವನ್ನು ಏರಿ ಒಂದು ಶುಭ್ರವಾದ ವಸ್ತ್ರದಿಂದ ಶಿವನ ಮೂಗು ಹಾಗೆ ಬಾಯನ್ನು ಕಟ್ಬಿಡ್ತಾನೆ. ಹಾಗೆ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ. ಅವನಿಗೆ ಪರಮಾಶ್ಚರ್ಯ ಆಗುವಂತಹ ಒಂದು ಘಟನೆ ನಡೆಯುತ್ತೆ. ಶಿವ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನ ನೀಡೋದಕ್ಕೆ ಬಂದಿರ್ತಾನೆ. ಇವನಿಗೆ ದಿಗ್ಭ್ರಮೆ, ಏನಪ್ಪ ಇದು, ಶಿವನೇನಾ, ನಾನು ಇಷ್ಟೊಂದು ದಿನ ಭಕ್ತಿಯಿಂದ ಅವನಿಗೆ ಪೂಜೆ ಮಾಡ್ತಾ ಇದ್ದೆ, ಆದರೆ ಒಂದು ದಿನ ಕೂಡ ಶಿವ ನನಗೆ ದರ್ಶನ ನೀಡೋದಕ್ಕೆ ಮನಸ್ಸು ಮಾಡಲಿಲ್ಲ. ಆದರೆ ನೀನು ಬೇಡ ಅಂತ ಹೇಳಿ ಅವನನ್ನು ಅಟ್ಟದ ಮೇಲೆ ಕೂರಿಸಿ ಬಂದಾಗ ಈಗ ಬಂದಿದ್ದಾನಲ್ಲ ಅಂತ ಅಂದ್ಕೊಂಡು ಶಿವನನ್ನು ಕೇಳೇ ಬಿಡ್ತಾನೆ, ನೀನು ಮಾಡಿದ ಸರಿನಾ ಅಂತ ಹೇಳಿ. ಆಗ ಶಿವ ನಗ್ತಾ ಹೇಳ್ತಾನೆ, ನೀನು ಇಷ್ಟು ದಿನ ನನ್ನ ವಿಗ್ರಹನ ಒಂದು ನಿರ್ಜೀವ ವಸ್ತು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೆ, ಆದರೆ ಈಗ ನನಗೆ ಆ ಹೊಗೆಯಿಂದ ತೊಂದರೆ ಆಗತ್ತೆ, ನನಗದಿಷ್ಟ ಆಗೋದಿಲ್ಲ ಅಂತ ಹೇಳಿ ಭಾವಿಸಿ ನನ್ನ ಮೂಗಿಗೆ ವಸ್ತ್ರವನ್ನು ಕಟ್ಟಿದ್ಯಲ್ಲ, ನನ್ನಲ್ಲಿ ಜೀವಂತಿಕೆಯನ್ನು ನೀನು ಕಂಡೆ, ನಾನಿದ್ದೀನಿ ಅಂತ ಹೇಳಿ ನೀನು ನಂಬಿದೆ, ಹಾಗಾಗಿಯೇ ಆ ಒಂದು ನಂಬಿಕೆಗೆ ಮೆಚ್ಚಿ ನಾನು ನಿನಗೆ ದರ್ಶನ ಕೊಡಬೇಕು ಅಂತ ಹೇಳಿ ಮನಸ್ಸು ಮಾಡಿದೆ. ಯಾರು ಪೂಜೆ ಮಾಡಿದ್ರೂ ಕೂಡ ಕೊನೆಗೆ ಎಲ್ಲವೂ ಆ ಪೂಜೆ ಎಲ್ಲವೂ ಸೇರೋದು ಅವನು ನಂಬಿದ ದೈವಕ್ಕೇನೆ, ಹಾಗಾಗಿಯೇ ನಿನ್ನನ್ನು ನೋಡುವಂತಹ ಒಂದು ಮನಸ್ಸು ಮಾಡಿ ನಾನು ನಿನಗೆ ದರ್ಶನವನ್ನು ನೀಡಿದೆ ಅಂತ ಹೇಳಿ ಹೇಳ್ತಾನೆ. ಆಗ ಆ ಒಂದು ಆದಾಗ ಭಗವಂತ ಒಲಿಯೋದು ಖಂಡಿತ, ಅದರಲ್ಲೂ ನಂಬಿಕೆ ಅನ್ನೋದು ಬಹಳನೇ ದೊಡ್ಡದು. ನಾವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ನಂಬಿಕೆ ಇಟ್ಟು ನಾವು ಮಾಡಿದಾಗ ಅದಕ್ಕೆ ಜಯ ಸಿಕ್ಕೇ ಸಿಗತ್ತಂತೆ. ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ, ಆದರೆ ನಾವು ಮಾಡೋ ಕೆಲಸದಲ್ಲಿ ನಮಗೇನೆ ಒಂದು ಅಪನಂಬಿಕೆ, ಡೌಟ್ ಅನ್ನೋದು ಇರುತ್ತೆ. ಯಾವುದೇ ಒಂದು ಕೆಲಸವನ್ನು ನಾವು ಡೌಟ್ ಇಟ್ಕೊಂಡು ಮಾಡಿದಾಗ ಅದರ ಒಂದು ಸಾಧ್ಯತೆ 50% ಕಡಿಮೆ ಆಗ್ಬಿಡತ್ತಂತೆ. ನಾವು ಪೂರ್ಣ ನಂಬಿಕೆಯನ್ನು ಕೆಲಸದಲ್ಲಿ ಇಟ್ಟು ಮಾಡಿದಾಗ ಆ ಒಂದು ಫಲಿತಾಂಶ 100% ಅಂದರೆ 100% ಫಲಿತಾಂಶ ಸಿಗತ್ತಂತೆ. ಹಾಗಾಗಿಯೇ ನಾವು ಮಾಡುವಂತಹ ಕೆಲಸದಲ್ಲಿ ಮೊದಲಿಗೆ ನಮಗೆ ನಂಬಿಕೆ ಇರಬೇಕು ಅನ್ನುವಂಥದ್ದನ್ನು ಕೂಡ ಈ ಒಂದು ಕಥೆಯ ನೀತಿಯಲ್ಲಿ ನಾವು ತಿಳ್ಕೊಳ್ಬಹುದು. ಭಕ್ತಿಯ ಅನುಭೂತಿ ಹೇಗಿರುತ್ತೆ, ಹಾಗೆ ನಂಬಿಕೆಯ ಶಕ್ತಿ ಎಂಥದ್ದು ಅನ್ನುವಂಥದ್ದನ್ನು ಹೇಳುತ್ತೆ ಈ ಒಂದು ಕಥೆ.

0: ವಿಜಯದಾಸರ ಕೃತಿ. ವಿಜಯಾನಂದವರ ಧ್ವನಿಯಲ್ಲಿ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದಲ್ಲಿ ಅಳವಡಿಸಲಾಗಿತ್ತು. ಡಿ ವಿಜಯಕೃಷ್ಣ ಅವರ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮೂಡಿಬಂತು. ಇದರೊಂದಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ, ಸಂದೇಶಗಳನ್ನು ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.
1: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಉತ್ಪಾದನಾ ಸಂಸ್ಥೆಯಾದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆಪಿಸಿಎಲ್ನ 57ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಲಿದ್ದಾರೆ. ಹಿಂದುಳಿದ ವರ್ಗಗಳ ವಸತಿ ನಿಲಯಗಳಿಗೆ 15,000 ಹಾಸಿಗೆ 7,500 ಮಂಚಗಳನ್ನು ಖರೀದಿಸಲು 30 ಕೋಟಿ ರೂಪಾಯಿ ಆಡಳಿತಾತ್ಮಕ ವೆಚ್ಚದ ಅನುಮೋದನೆ ನೀಡಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿಗೆ ಅಗತ್ಯ ಉಪಕರಣ ಖರೀದಿಗೆ 21.56 ಕೋಟಿ ಅನುದಾನಕ್ಕೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ರಾಜ್ಯದಲ್ಲಿ ಮಳೆ ಕೊರತೆ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಮುಂದಿನ 15 ದಿನಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚುತ್ತಿದ್ದು ಪರಿಸ್ಥಿತಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆರೋಪಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವಗಳೊಂದಿಗೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಾಟೀಲ್ ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಲಿವೆ. ಕೇಂದ್ರ ಸರ್ಕಾರವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಗದಗ ಜಿಲ್ಲಾ ವ್ಯಾಪ್ತಿಯಲ್ಲಿ ದಿವ್ಯಾಂಗರ ಸಬಲೀಕರಣಕ್ಕಾಗಿ ಹಾಗೂ ಹಿರಿಯ ದಿವ್ಯಾಂಗರ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ನೋಂದಣಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08372224119 ಅಥವಾ ಜಿಲ್ಲಾಡಳಿತ ಭವನ ಕಚೇರಿಗೆ ಸಂಪರ್ಕಿಸಬಹುದು. ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮುಂದಿನ ತಿಂಗಳ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜನೆಯಾಗಿದೆ. ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಹೆಚ್ಚಿನ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ 9141118216 ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಕೇಳಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟ್ರೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟ್ರೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವೀನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250ಕ್ಕೂ ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026ನೇ ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31ರಂದು ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ ಇಬ್ಬರು ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ, ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು. ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30 ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ ಒಂದು ದೃಷ್ಟಿ ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. 13 ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ KCD ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7:16. ಇದೀಗ ಸಂಪದ ಭಟ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ರಚಿಸಿರುವ ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಮತ್ತೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ.

0: ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

0: ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು, ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು, ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ್ರೆ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ನನ್ನ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು.
4: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಏನು ಮಾಡ್ಬೋದು ಅಂತ. ಮತ್ತು ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದ್ರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತವರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನು ಕರೆಸಿ ಅವ್ರ ಕೈಲಿ ಒಂದು ಭಾಷಣ ಮಾಡಿಸಿ, ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು, ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು, ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು, ಒಂದು 5,000 ಹಚ್ಚಾಕೋಕ್ಕೆ. ನೀವು ಮಾಡಿಬಿಡಿ ನಾವು ಕೊಡ್ತೀವಿ ಅಂದರು, ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರೊಂದು 10 ಈ ಪ್ರಕಟಣೆ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 ಆವೃತ್ತಿ, 5 ಆವೃತ್ತಿ, 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಜೂನ್ನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿದ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು

0: ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾಪಕರಿಗೆ ನಾನು ಒಬ್ಬ ಒಂದು ವಿಚಿತ್ರ ಏನು ಅಂತಂದರೆ ಅದು 1978 ಪ್ರಾರಂಭವಾದ್ದು. 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಟ್ಯೂನ್ ಮಾಡಿ ಕೇಳ್ತಾ ಇದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:23:33 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹೌದು, ಸೋಮವಾರದ ಬೆಳಗು ಇದು. ಎಲ್ಲರೂ ಸಹ ಏನೋ ಶನಿವಾರ ಭಾನುವಾರ ಅನ್ನುವಂತಹ ಒಂದು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತೀರಿ. ಈಗ ಆ ಎಲ್ಲ ರಿಲ್ಯಾಕ್ಸ್ ಮೂಡ್ನಿಂದ ಹೊರಗಡೆ ಬಂದು ದಿನಚರಿಗೆ ಮರಳುವಂತಹ ದಿನ, ಸ್ವಲ್ಪ ಬೇಜಾರೆ. ಹೌದು, ರಿಲ್ಯಾಕ್ಸ್ ಮೂಡಿಂದ ಮತ್ತೆ ಈ ಗಡಿಬಿಡಿ ಜೀವನಕ್ಕೆ ಯಾರಪ್ಪ ಮತ್ತೆ ಶುಕ್ರವಾರ ದುರ್ಗು ಅನ್ನೋ ಹಾಗೆ ಅನಿಸತ್ತೆ. ಆದರೂ ಕೂಡ ಹೋಗಲೇಬೇಕು ಅಲ್ವಾ, ವಿಧಿನೇ ಇಲ್ಲ. ಆದರೆ ಬೇಜಾರಿಂದ ಹೋಗೋ ಬದಲು ಖುಷಿ ಖುಷಿಯಾಗಿ ಹೋದರೆ ಹೇಗಿರುತ್ತೆ ಅಲ್ವಾ? ಆ ಖುಷಿ, ನಮ್ಮ ಖುಷಿಯನ್ನು ನಾವೇ ಕಂಡುಕೊಳ್ಬೇಕು. ಹೇಗೆ? ಹೌದು, ಸಂಗೀತ ಕೇಳಬಹುದು, ಪುಸ್ತಕ ಓದಬಹುದು, ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಬರಬಹುದು, ವ್ಯಾಯಾಮ ಮಾಡುವಂಥದ್ದು, ನಡಿಗೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಬೆಳಗಿನ ಹೊತ್ತು ನಮ್ಮ ಎನರ್ಜಿಯನ್ನು ಹೆಚ್ಚಿಸುತ್ತಂತೆ. ಆ ಒಂದು ಪ್ರಯತ್ನದಲ್ಲಿ ಈಗ ಚಂದದ ಭಾವಗೀತೆಗಳು ನಿಮ್ಮ ಒಳ್ಳೆಯ ಒಂದು ಮೂಡ್ಗೆ ಸಹಕಾರಿಯಾಗುವಂತಹ ಒಂದು ಚಂದದ ಗೀತೆಗಳು, ಹೇಳುವಂತಹ ಕೇಳುವಂತಹ ಭಾವಗೀತೆಗಳು. ಹೌದು, ನಾವು ಹೇಳೋದು ಕೇಳೋದು ಎರಡೂ ಕೂಡ ಸರಿಯಾಗಿರಬೇಕು, ಆಗಷ್ಟೇ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಲ್ವಾ? ನಾವು ಹೇಳೋದನ್ನು ಬೇರೆಯವರು ಕೇಳೋ ಆಗಿರಬೇಕು, ಅವರು ಕೇಳೋದನ್ನು ನಾವು ಹೇಳೋ ಆಗಿರಬೇಕು. ಈ ಒಂದು ಚಂದದ ಭಾವಗೀತೆಗಳು, ಹೇಳುವಂತಹ ಕೇಳುವಂತಹ ಭಾವಗೀತೆಗಳು ನಿಮ್ಮ ಜೊತೆಯಾಗುತ್ತೆ ಇಂದಿನ ಭಾವಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ಸಮಯ 7:20 ಕೇಳ್ತಾ ಇದ್ದೀರಿ ಭಾವಗೀತೆಗಳ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ.
1: ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೆ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೆ ಲೋಗೋ ಕೋ ಫಸಾತೇ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೆ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೆ ಬಚೇ.
2: ಸಮಜ್ ಗಯಾ.
0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುವೆಂಪು ವಿರಚಿತ ಭಾವಗೀತೆ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ.

ಕೇಳುವುದೆಲ್ಲೆಡೆ ಪಲ್ಲವಿ ಕುವೆಂಪು ಅವರ ರಚನೆಯಾಗಿತ್ತು. ಕೇಳ್ತಾ ಇದ್ದೀರಿ ಭಾವಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ. ಹೇಳುವ ಕೇಳುವ ಗೀತೆಗಳು ಮೂಡಿ ಬರ್ತಾ ಇದೆ. ಇನ್ನು ಹೇಳೋದು ಅಂತ ಹೇಳಿದ್ರೆ ಮಾತನಾಡೋದು, ಕೇಳೋದು ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದು, ಆಲಿಸೋದು ಅಂತ ಹೇಳಿ, ಈ ಎರಡೂ ಪ್ರಕ್ರಿಯೆ ಅಂದರೆ ಹೇಳೋದು ಕೇಳೋದು ಏನಿದೆ ಎರಡೂ ಪ್ರಕ್ರಿಯೆ ತುಂಬಾ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನಮ್ಮಲ್ಲಿರುವಂತಹ ಮಾಹಿತಿ, ನಮ್ಮ ಆಲೋಚನೆ, ಹಾಗೆ ನಮ್ಮ ಭಾವನೆಯನ್ನು ಇತರರಿಗೆ ನಾವು ಬಾಯಿ ಮೂಲಕ ಹೇಳ್ತೀವಲ್ಲ, ಅದನ್ನು ಹೇಳೋದು ಅಂತ ಹೇಳಿ ಹೇಳ್ತೀವಿ. ಈ ಹೇಳೋದಿದೆಯಲ್ಲ, ಅದು ಕೇಳೋರಿಗೆ ಚೆನ್ನಾಗಿ ಕೇಳಿಸ್ಬೇಕು. ಹೌದು, ಇವ್ರು ಏನೋ ಹೇಳ್ತಿದ್ದಾರಪ್ಪ, ನಾವು ಕೇಳಿಸ್ಕೋಬೇಕು ಅಂತ ಏನಾದ್ರೂ ಇದ್ದರೆ ನಾವು ಹೇಗೆ ಹೇಳಬೇಕು ಗೊತ್ತಾ? ನಾವು ಹೇಳುವಂತಹ ಮಾತು ಸ್ಪಷ್ಟವಾಗಿರಬೇಕು. ಹಾಗೆಯೇ ಧ್ವನಿಯ ಏರಿಳಿತ ಇದೆಯಲ್ಲ, ಅದು ನಮ್ಮ ಹೇಳುವಿಕೆಯನ್ನು ಆಕರ್ಷಕವಾಗಿಸುತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಸುಮ್ಮನೆ ಪ್ಲೈನಾಗಿ ಹೇಳಿಬಿಟ್ರೆ ಅದರಲ್ಲಿ ಒಂದು ಸ್ವಾರಸ್ಯ ಇರೋದಿಲ್ಲ. ಆ ಏರಿಳಿತಗಳು ಜೊತೆಯಾದಾಗ ಕೇಳೋದು ತುಂಬ ಆಕರ್ಷಕವಾಗಿರುತ್ತೆ. ಅದಕ್ಕೇ ಕತೆ ಹೇಳೋದು ಅಂತ ಹೇಳಿದ್ರೆ ಎಲ್ರಿಗೂ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಕತೆ ಹೇಳುವಾಗ ಅದು ಏರಿಳಿತಗಳು ಇರೋದ್ರಿಂದ ಕೇಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಕೇಳೋದು ಹೇಗಿರಬೇಕು ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ. ಈಗ ಯಾರು ಹೇಳಿದ ಅನ್ನುವಂತಹ ಒಂದು ಚಂದದ ಭಾವಗೀತೆ ಮೂಡಿಬರುತ್ತೆ ವರ್ಷಾ ಸುರೇಶ್ ಅವರ ಧ್ವನಿಯಲ್ಲಿ. ಈ ಗೀತೆ ರಂಜನಿ ಪ್ರಭು ಅವರ ರಚನೆ.

ತಿದ್ದುಪಡಿ ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ರಾಜಕೀಯ ಪಕ್ಷಗಳ 50 ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ

0: ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ, ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು, ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹುಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವ್ ಇನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೇಡಿಯೋ, ತಿನ್ಸುಕಿಯಾ, ಲಖಿಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ

0: ಈ ಪ್ರವಾಹ ಪರಿಣಾಮ ಬೀರಿದ್ದು ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹೇಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕಪ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106ನೇ ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂದಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ತನ್ನ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:45 ಮೂವತ್ತು ಸೆಕೆಂಡುಗಳು.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಭಾವಗೀತೆಗಳ ಪ್ರಸಾರ ಸಾಗ್ತಾ ಇದೆ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಳುವ ಕೇಳುವ ಭಾವಗೀತೆಗಳು ಇಂದು ನಿಮಗಾಗಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ

ಯಾರು ಹೇಳಿದರು ಕೋಕಿಲಕ್ಕೆ ಚೈತ್ರ ಬಂದಿತ್ತು ಅಂತ ಹೇಳಿ ಅಲ್ವಾ. ಪ್ರಕೃತಿಯಲ್ಲಿ ಎಲ್ಲವೂ ತಾನಾಗಿಯೇ ನಡೆಯುವಂಥದ್ದು, ಅದೇ ಪ್ರಕೃತಿಯ ಒಂದು ವಿಶೇಷತೆ ಅಂತ ಹೇಳಿ ಹೇಳಬಹುದು. ವಿಶೇಷತೆ ಅನ್ನೋದಕ್ಕಿಂತ ಒಂದು ದೊಡ್ಡ ಪದ ಅಚ್ಚರಿ ಅಂತಲೂ ಕೂಡ ಹೇಳಬಹುದು. ಎಲ್ಲವೂ ಕೂಡ ತಾನಾಗಿಯೇ ನಡೆಯುವಂಥದ್ದು. ಸೂರ್ಯನಿಗೆ ಯಾರೂ ಕೂಡ ನೀನು ದಿನ ಹುಟ್ಟಪ್ಪ ಅಂತ ಹೇಳಲ್ಲ, ಮುಳುಗಪ್ಪ ಅಂತ ಹೇಳೋದಿಲ್ಲ ಅಲ್ವಾ. ಚಂದ್ರನಿಗೂ ಕೂಡ ನೀ ಬಾ ಅಂತ ಹೇಳಿ ಹೇಳೋದಿಲ್ಲ. ಎಲ್ಲವೂ ಕೂಡ ಸಹಜವಾಗಿಯೇ ಪ್ರಕೃತಿಯಲ್ಲಿ ನಡೆಯುವಂಥದ್ದು. ಇನ್ನು ಕವಿ ವರ್ಣನೆಯಲ್ಲಿ ಈ ಒಂದು ಪ್ರಕೃತಿ ಹೇಗೆಲ್ಲ ತನ್ನ ರೂಪವನ್ನು ಬದಲಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಭಾವಗೀತೆಗಳಲ್ಲಿ ಕಾಣಬಹುದು. ಬಹಳ ಚಂದದ ಒಂದು ಭಾವ ಆ ಒಂದು ಭಾವಗೀತೆಗಳಲ್ಲಿ ಇರುತ್ತೆ. ಇನ್ನು ಈ ದಿನದ ವಿಷಯಕ್ಕೆ ಬರೋದಾದರೆ ಹೇಳುವ ಕೇಳುವಂತಹ ಭಾವಗೀತೆಗಳು ಅಂತ ಹೇಳಿದ್ದೆ. ನೀವು ಕೇಳ್ತಿದ್ದೀರಿ ಕೂಡ ಹಾಡುಗಳು, ಹೇಳುವಂತಹ ಹಾಗೆ ಕೇಳುವಂತಹ ಪದಗಳು ಇರುವಂತಹ ಭಾವಗೀತೆಗಳು. ಒಂದು ಉತ್ತಮವಾದ ಸಂವಹನದಲ್ಲಿ ಹೇಳೋದು ಕೇಳೋದು ಬಹಳನೇ ತುಂಬ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಕೇಳೋದು ಅನ್ನೋದು ಏನು ಅಂತ ಹೇಳಿದ್ರೆ, ಬೇರೆಯವರು ಹೇಳುವಂತಹ ಮಾತನ್ನು ತಾಳ್ಮೆಯಿಂದ ಆಲಿಸೋದು, ಹಾಗೆ ಅದನ್ನು ಅರ್ಥೈಸಿಕೊಳ್ಳೋದು ಕೂಡ. ಉತ್ತಮ ಕೇಳುಗನಾಗಿ ನಾವು ಆಗೋದ್ರಿಂದ ಆಗುವಂತಹ ಪ್ರಯೋಜನ ಅಂತ ಹೇಳಿದ್ರೆ, ನಮ್ಮ ಜ್ಞಾನ ಹೆಚ್ಚಾಗುತ್ತೆ, ಹಾಗೆ ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ. ನಾವು ಬೇರೆಯವರಿಗೆ ಹೇಳೋದ್ರಿಂದ ನಮಗೆ ಗೊತ್ತಿರುವಷ್ಟೇ ವಿಷಯ ನಮಗೆ ಗೊತ್ತಾಗೋದು, ಆದರೆ ನಾವು ಕೇಳೋದ್ರಿಂದ ನಮಗೆ ಗೊತ್ತಿಲ್ಲದಂತಹ ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಳ್ಬಹುದು.

ಜ್ಞಾನ ಹೆಚ್ಚುತ್ತೆ. ಅದಕ್ಕೇ ಯಾವಾಗಲೂ ಹೇಳೋದು, ಶಿಕ್ಷಕರು ಪಾಠ ಮಾಡುವಾಗ ನಾವು ಗಮನವಿಟ್ಟು ಕೇಳಿದ್ರೆ ನಾವು ಬಂದು ಮತ್ತೆ ಅದನ್ನು ಓದುವಂತಹ ಒಂದು ಶ್ರಮ ಏನಿರುತ್ತೆ ಅದು 50% ಕಡಿಮೆ ಆಗ್ಬಿಡತ್ತಂತೆ. ಶಿಕ್ಷಕರು ಶಾಲೆಯಲ್ಲಿ ಪಾಠ ಹೇಳುವಾಗ ಮಕ್ಕಳು ಅದನ್ನೇ ಆಸಕ್ತಿಯಿಂದ ಗಮನ ಇಟ್ಟು ಕೇಳಿದಾಗ ಮನೆಗೆ ಬಂದು ಸುಮಾರು 3-4 ಸಲ ಓದೋ ಬದಲು ಒಂದು ಸಾರಿಯೇ ಓದಿದ್ರೆ ಅದು ಹೆಚ್ಚು ಮನನ ಆಗುತ್ತೆ ಅಂತ ಹೇಳಲಾಗತ್ತೆ. ಇದು ಒಂದು ಏನು ಕೇಳುವಿಕೆ ಇದೆಯಲ್ಲ ಅದರ ಒಂದು ಪವರ್ ಅಂತ ಹೇಳಬಹುದು. ಸಂವಹನದಲ್ಲಿ ತುಂಬ ಮುಖ್ಯ ಆಗತ್ತೆ ಕೇಳೋದು, ಹಾಗೆ ಹೇಳೋದು. ಹೇಳೋದು ಏನಿರಬೇಕು ಅಂತ ಹೇಳಿದ್ರೆ ನಾವು ಹೇಳುವಂತಹ ಮಾತು ಯಾವಾಗಲೂ ಸ್ಪಷ್ಟವಾಗಿರಬೇಕು. ಹಾಗೆ ಕೇಳೋದು ಏನಿದೆ, ಕೇಳುವಾಗ ನಮ್ಮ ಗಮನ ಪೂರ್ತಿಯಾಗಿ ಕೇಳುವಿಕೆಯಲ್ಲಿ ಇರಬೇಕು. ಆನಂತರ ನಾವೇನಾದರೂ ಪ್ರತಿಕ್ರಿಯೆ ನೀಡಬೇಕು ಅಂತ ಹೇಳಿ ಹೇಳಿದಾಗ ನಮ್ಮ ಅನಿಸಿಕೆಯನ್ನು ನೇರವಾಗಿ ನಾವು ಸ್ಪಷ್ಟತೆಯಿಂದ ತಿಳಿಸಬೇಕಾಗತ್ತೆ. ಆಗಷ್ಟೇ ಉತ್ತಮ ಸಂವಹನ ಸಾಧ್ಯ ಆಗೋದು. ಈಗ ಸಿ ಅಶ್ವತ್ಥವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಚಂದದ ಗೀತೆ, ಹೆಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ ಇದು.

ಕಾರ್ಯಕ್ರಮಗಳನ್ನು ಕೇಳ್ತಾ ಬೆಳಗಿನಿಂದಲೂ ನಮ್ಮ ಜೊತೆಯಾಗಿರುವ ಸ್ನೇಹಿತರು, ಹಾಗೆಯೇ ಅವರು ಯಾವೆಲ್ಲ ಅಭಿಪ್ರಾಯವನ್ನು ನಮಗೆ ತಿಳಿಸಿದ್ದಾರೆ ಬನ್ನಿ ಕೇಳೋಣ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳು, ರತ್ನಭಂಡಾರ ಹಾಗೆ ಭಾವಗೀತೆಗಳು ಇಷ್ಟ ಆಗ್ತಿವೆ ಅಂತ ಹೇಳಿ, ಹಾಗೆ ಹೇಳೆ ಸಖಿ ಅನ್ನುವಂತಹ ಭಾವಗೀತೆ ತುಂಬ ಇಷ್ಟ ಆಯಿತು. ಭಾವಗೀತೆಗಳು ನಮ್ಮ ಭಾವನೆಗಳ ರಾಶಿ ಇದರಲ್ಲಿ ಅಡಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಹಾಗೆಯೇ ಅನುಮಾನ ಅನ್ನೋದು ದೊಡ್ಡ ರೋಗ ಇದ್ದಾಗೆ, ಅದರಿಂದ ಹೊರಗಡೆ ಬಂದರೆ ಎಲ್ಲ ಸಿಗುತ್ತೆ, ನೀನೇ ತಾಯಿ ತಂದೆ ಎಲ್ಲವೂ ಕೂಡ ನೀನೇ ಅಂತ ಹೇಳಿ ಭಗವಂತನನ್ನು ಬೇಡಿದಾಗ ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ ನಾದೋಪಾಸನೆಯನ್ನು ಕುರಿತು ಅವರು ಸಂದೇಶವನ್ನು ಕಳಿಸಿದರು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಪುಷ್ಪ ಶಾನ್ಭೋಗರ್ ಗದಗದಿಂದ ಸಂದೇಶ ಕಳಿಸಿ ಭಾವಗೀತೆಗಳು, ರತ್ನಭಂಡಾರ ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ. ಅರುಣಾ ಮೈತ್ರಿ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ವಿದ್ಯಾರಣ್ಯಪುರಂನ ರಾಮ್ ಪ್ರಸಾದ್ ಅವರ ಸಂದೇಶ ಬಂದಿದೆ. ಹಾಗೆ ಎನ್ ಕೃಷ್ಣಮೂರ್ತಿ ಅವರು ಹನುಮಂತನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಪಿ ಕಾಳಿಂಗರಾಯರು ಹಾಡಿರುವ ಭಾವಗೀತೆಯನ್ನು ಕೇಳಿ ತುಂಬ ಖುಷಿಯಾಯಿತು, ಈ ಹಿಂದೆ ನಾನು ಯಾವತ್ತೂ ಈ ಹಾಡನ್ನು ಕೇಳಿರಲಿಲ್ಲ ಅಂತ ಹೇಳಿ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದ. ಹಾಗೆಯೇ ಪ್ರೇರಣಾ ಓಸೇಕರ್ ಹಾಗೂ ಅವರ ಮನೆಯವರು ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಬಸಯ್ಯ ಸ್ವಾಮಿ ಬೀದರ್ ತಾಲೂಕಿನಿಂದ ಸಂದೇಶ ಕಳಿಸಿ ಭಾವಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಅನುದಿನದ ಸಂಗಾತಿ ವಿವಿಧ ಭಾರತಿ ನಿಲಯಕ್ಕೆ ಧನ್ಯವಾದ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೇಳ್ತೀವಿ. ನಮಗಂತೂ ಕೋಗಿಲೆ ಹಾಡಿದ ಹಾಗೆ, ನವಿಲು ಗರಿಬಿಚ್ಚಿ ಕುಣಿದ ಹಾಗೆ, ಪಕ್ಷಿಗಳ ಚಿಲಿಪಿಲಿ ಹಾಗೆ ವಿವಿಧ ಭಾರತಿಯನ್ನು ಕೇಳೋದು, ದಿನಾ ಬೆಳಗ್ಗೆ ಅದನ್ನು ಕೇಳಿದ ಕೂಡಲೇ ನಮ್ಮ ಮನಸ್ಸು ಮುದಗೊಳ್ಳುತ್ತೆ ಅಂತ ಹೇಳಿ ಪಿ ಬಿಂದುಮತಿಯವರು ಯಲಹಂಕದಿಂದ ಒಂದು ಚಂದದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಮಂಡಿಕಲ್ನ ಕೃಪಾ ಅವರು ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಕೂಡ ಪೂರ್ಣ ನಂಬಿಕೆಯಿಂದ ವಿವಿಧ ಭಾರತಿಯನ್ನು ಕೇಳ್ತೀನಿ. ಹೌದು, ಇಲ್ಲಿ ಮನರಂಜನೆ ಮಾಹಿತಿ ಎರಡೂ ಕೂಡ ಖಂಡಿತ ಇದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಉದಾಹರಣೆ ಯಾಕೆ ಅಂತ ಹೇಳಿದ್ರೆ, ಬೆಳಗಿನ ನಾದೋಪಾಸನೆಯಲ್ಲಿ ಮೂಡಿಬಂದಂತಹ ನಂಬಿಕೆ, ಈ ಒಂದು ಕತೆ ಬಂತಲ್ಲ, ಅದನ್ನು ಕುರಿತಾಗಿ ಅವರು ಕೂಡ ಈ ಉದಾಹರಣೆಯನ್ನು ನೀಡಿ ಸಂದೇಶವನ್ನು ಕಳಿಸ್ಕೊಟ್ಟಿರುವಂಥದ್ದು. ಧನ್ಯವಾದ ನಿಮಗೆ. ಹಾಗೆ ತುಳಸಿ ಮಂಜುನಾಥ್ ಬೆಳ್ಳಿ ಕೊಪ್ಪಲು ಇಲ್ಲಿಂದ ಸಂದೇಶ ಕಳಿಸಿದರೆ, ಮತ್ತು ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿ ತಂಪಾದ ಸಮಯದಲ್ಲಿ ಒಳ್ಳೊಳ್ಳೆಯ ಗೀತೆಗಳು ಮೂಡಿ ಬರುವಂತಹ ವಿವಿಧ ಭಾರತಿನ ಬೆಳಗಿನ ಸಮಯದಲ್ಲಿ ಕೇಳೋದೇ ನಮಗೆ ಒಂಥರ ಖುಷಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಅಂಬಿಕಾ ಕಂಬಾರ್ ಅವರ ಸಂದೇಶ, ಎನ್ ಆರ್ ಕೃಷ್ಣಮೂರ್ತಿಯವರ ಸಂದೇಶ, ಮತ್ತು ಶಿವಭಕ್ತನಾಗೋ ಪ್ರಾಣಿ ಅನ್ನುವಂತಹ ಗೀತೆ ಇಷ್ಟ ಆಯಿತು ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಂಡಿ ತಾಲೂಕಿನ ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಅವರಿಗೂ ಕೂಡ ಭಕ್ತಿಗೀತೆಗಳು ಇಷ್ಟ ಆಯ್ತಂತೆ. ಮನಹಟ್ಟಿಯ ಅಂಕುಶ್ ದೀಪಾ ಮಹದೇವ್ ಹಾಗೂ ಅವರ ಮನೆಯವರು, ಮತ್ತು ಚಂದೋಲಾಲ್ ಅವರು ಮತ್ತು ಧರ್ಮಣ್ಣ ಧನ್ನಿ ಅವರು ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಆತ್ಮೀಯತೆಯ ಸಂದೇಶಗಳಿಗೆ ಅಂತ ಹೇಳ್ತಾ ಇದರೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳ ಒಟ್ಟು 19 ಕಲಾಪಗಳು ಜರುಗಲಿವೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ₹12 ಕೋಟಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ ವಿಶೇಷ ಕಾರ್ಯಕ್ರಮಗಳು ಧಾರವಾಡ ನಗರದಲ್ಲಿ ಜರುಗಲಿವೆ. ಬೆಂಗಳೂರಿನ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಸಿರಿಗನಡಂಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಇಂದು ಪ್ರದಾನ ಮಾಡಲಾಗುವುದು. ಒಂದು ಚಂದ್ರ ಒಂದು ದೃಷ್ಟಿ ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ ಸೆಕೆಂಡ್ ಕಾರ್ಯಾಚರಣೆ ವೇಳೆ ಮಾನವ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪಾದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿದ ಇಂಗ್ಲೆಂಡ್ ತಂಡ ಸರಣಿಯನ್ನು

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಎಷ್ಟು ಸಾರಿ ಕೇಳಿದರೂ ಕೂಡ ಮತ್ತೆ ಮತ್ತೆ ಕೇಳಿಸ್ಬೇಕು ಕೇಳಿಸ್ಕೋಬೇಕು ಅನ್ನುವಂತಹ ಚಂದದ ಗೀತೆ ಗಾಳಿಮಾತು ಚಿತ್ರದ ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಗೀತೆ ಒಂಥರ ಎನರ್ಜಿ ತುಂಬುತ್ತೆ ಅಲ್ವಾ. ಬೆಳಬೆಳಗ್ಗೆ ಇಂತಹ ಒಳ್ಳೆಯ ಗೀತೆಗಳನ್ನು ಕೇಳ್ತಾ ಇದ್ರೆ ಚೀವದಶಂಕರ್ ಅವರ ಚಂದದ ಸಾಹಿತ್ಯ ಹಾಗೆ ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ ಈ ಹಾಡಿಗಿತ್ತು. ಕೇಳ್ತಾ ಇದ್ರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಈ ದಿನ ಯಾರ ಹುಟ್ಟುಹಬ್ಬ ಇದೆ ಅಂತ ಹೇಳಿ ನೋಡೋದಾದರೆ ನಮ್ಮ ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟ ಹಾಗೂ ನಿರ್ದೇಶಕ ಹಾಗೆ ರಂಗಭೂಮಿ ನಟರೂ ಕೂಡ ಹೌದು ಇವರು. ಹಾಗೆ ನಮ್ಮ ಭಾರತ ಚಿತ್ರರಂಗದ ಶ್ರೇಷ್ಠ ನಟರಲ್ಲಿಯೂ ಕೂಡ ಒಬ್ಬರು ಅಂತ ಹೇಳಿ ಹೇಳಲಾಗುವಂತಹ ನಾಸಿರುದ್ದೀನ್ ಶಾ ಅವರ ಜನ್ಮದಿನ ಈ ದಿನ. ಇವರು ಹೆಚ್ಚಾಗಿ ತಮ್ಮ ಕೆಲಸವನ್ನು ಮಾಡಿರೋದು ಹಿಂದಿ ಚಿತ್ರಗಳಲ್ಲಿ, ಆದರೆ ನಮ್ಮ ಕನ್ನಡದಲ್ಲಿಯೂ ಕೂಡ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಅದು 1977 ತೆರೆ ಕಂಡಂತಹ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ಚಿತ್ರ ತಬ್ಬಲಿಯು ನೀನಾದೆ ಮಗನೆ. ಇಂದು ನಟ ನಾಸಿರುದ್ದೀನ್ ಶಾವರ ಜನ್ಮದಿನ. ಅವರು ಜನಿಸಿದ್ದು ಜುಲೈ 20 ತಾರೀಕು 1950 ಇಸವಿ.

ಹೌದು, ನಮಗೂ ಕೂಡ ಸಿಗ್ತಾ ಇದೆ ಸೂಚನೆ. ಸಮಯ 8:15 ನಾವು ಸಮೀಪಿಸ್ತಾ ಇದ್ದೀವಿ ಅಂತ ಹೇಳಿ, ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವು ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲೀಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಕಾರ್ಯಕ್ರಮ ಮುಡಿಬರುತ್ತೆ. ಆ ನಂತರ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.

0: जरूर सुनिए शाम 4 बजे पिटारा। इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स।
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಜುಲೈ 20ನೇ ತಾರೀಕು ಏನೇನೆಲ್ಲ ವಿಶೇಷತೆಗಳು ಇದೆ ತಿಳ್ಕೊಳ್ಳೋಣ ಗೀತೆಗಳ ಜೊತೆ ಜೊತೆಗೆ. ಈಗ

ಯಮುನಾ ತೀರದಲ್ಲಿ ಚಿತ್ರದ ಒಂದು ಹಾಡು, ಬದ್ರಿಪ್ರಸಾದ್ ಹಾಗೂ ಸುಪ್ರಿಯಾ ರಾಮಕೃಷ್ಣಯ್ಯ ಅವರ ಧ್ವನಿಯಲ್ಲಿ ಇರುವಂತಹ ಗೀತೆ ಇದು. ಲೋಕೇಶ್ ಕೃಷ್ಣ ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಅವರ ಸಂಗೀತ.

ಜುಲೈ 20ನೇ ತಾರೀಕು ತುಂಬಾ ಸ್ಪೆಷಲ್. ಅಂತರಿಕ್ಷ ವಿಜ್ಞಾನ ಹಾಗೆ ಅಂತರಿಕ್ಷ ಅಧ್ಯಯನದಲ್ಲಿ ಮಾನವ ಒಂದು ಹೊಸ ಮನ್ವಂತರವನ್ನೇ ಸಾಧಿಸಿದಂತಹ ದಿನ. ಹೌದು, ಚಂದ್ರನ ಮೇಲೆ ಮೊದಲ ಬಾರಿಗೆ ಮಾನವ ನಡೆದಿದ್ದು ಈ ದಿನ ಜುಲೈ 20ನೇ ತಾರೀಕು. 1969ರಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಬಸ್ ಆಲ್ಡ್ರಿನ್ ಅನ್ನುವಂಥವರು ಚಂದ್ರನ ಮೇಲೆ ಕಾಲಿಟ್ಟು ಅಲ್ಲಿ ನಡಿಗೆಯನ್ನು ಮಾಡ್ತಾರೆ. ಆ ಒಂದು ನೆನಪಿನಲ್ಲಿ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಚಂದ್ರನ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅಪೋಲೋ 11 ಇವರನ್ನು ಹೊತ್ತೊಯ್ದಿದ್ದಂತಹ ಅಂತರಿಕ್ಷ ವಾಹನ ಇದು ಚಂದ್ರನ ಮೇಲೆ ಇಳಿದಂತಹ ಆ ಒಂದು ದಿನದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 20ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಚಂದ್ರನ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಿದೆ.

ಕೆ ಕಲ್ಯಾಣವರ ಸಾಹಿತ್ಯ ಇದ್ದಂತಹ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಚಿತ್ರದ ಹಾಡನ್ನು ಕೇಳಿದ್ರಿ. ಎಲೆನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದವರು ಚೈತನ್ಯ. ಎಂಟು ಗಂಟೆ 41:41 ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಹಾಗೆ ಈ ದಿನದ ವಿಶೇಷತೆಗಳು ಏನು ಅಂತ ಹೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ಈ ದಿನವನ್ನು ರಾಷ್ಟ್ರೀಯ ಲಾಲಿಪಾಪ್ ದಿನ ಅಂತ ಹೇಳಿ ಅಮೆರಿಕದಲ್ಲಿ ಆಚರಣೆ ಮಾಡ್ತಾರಂತೆ. ಲಾಲಿಪಾಪ್ ಅನ್ನೋದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸಿಹಿ ಪದಾರ್ಥ ಅಂತ ಹೇಳಿ ಹೇಳಬಹುದು. ಹಾಗೆಯೇ ಮಕ್ಕಳು ತಿನ್ನೋದಕ್ಕೂ ಕೂಡ ಬಹಳನೇ ಅನುಕೂಲಕರವಾಗಿರುತ್ತೆ ಅದು. ಈ ಚಾಕ್ಲೇಟ್ ಎಲ್ಲ ಆದರೆ ಕೈಯೆಲ್ಲ ಅಂಟಂಟಾಗುವಂತಹ ಸಾಧ್ಯತೆ ಇರುತ್ತೆ, ಹಾಗೆ ಗಲೀಜು ಕೂಡ ಆಗುತ್ತೆ. ಆದರೆ ಈ ಲಾಲಿಪಾಪ್ ಅಂತ ಹೇಳಿದ್ರೆ ಒಂದು ಕಡ್ಡಿ ಇರುತ್ತೆ, ಆ ಕಡ್ಡಿಯ ಮೇಲ್ಭಾಗದಲ್ಲಿ ಆ ಸಿಹಿಯನ್ನು ಅಂದರೆ ಚಾಕ್ಲೇಟನ್ನು ಇಟ್ಟಿರ್ತಾರೆ. ಹಾಗಾಗಿ ಕಡ್ಡಿಯನ್ನು ಹಿಡಿದು ಮಗು ಸುಲಭವಾಗಿ ತಿನ್ನುವಂಥದ್ದು. ಈ ಒಂದು ಪದಾರ್ಥವನ್ನು ಕಣ್ಣು ಹಿಡಿದವರು ಯಾರು ಅಂತ ಹೇಳಿದ್ರೆ ಕನೆಕ್ಟಿಕಿಟ್ ಅನ್ನುವಂತಹ ಜಾಗದ ನ್ಯೂ ಹೆವನ್ ಜಾರ್ಜ್ ಸ್ಮಿತ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಅವರು 1908 ಈ ಒಂದು ಸಿಹಿಯಾದ ಕ್ಯಾಂಡಿಯನ್ನು ಆವಿಷ್ಕಾರ ಮಾಡ್ತಾರೆ. ಹಾಗೆಯೇ ಅದಕ್ಕೆ ಲಾಲಿಪಾಪ್ ಅಂತ ಹೇಳಿ ಹೆಸರನ್ನು ಇಡ್ತಾರೆ, ಟ್ರೇಡ್ ಮಾರ್ಕ್ ಕೂಡ ಮಾಡ್ತಾರೆ. ಹಾಗಾಗಿಯೇ ಆ ದಿನದಿಂದ ಇದಕ್ಕೆ ಒಂದು ಲಾಲಿಪಾಪ್ ಅನ್ನುವಂತಹ ಹೆಸರು ಬರುತ್ತೆ. ಹಾಗೆಯೇ ಈ ದಿನದ ಆಚರಣೆ ಯಾಕೆ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಹೆಚ್ಚಾಗಿ ನಮಗೆ ತಿಳಿದಿಲ್ಲ. ಆದರೆ ಲಾಲಿಪಾಪ್ ಅಂತೂ ಮಕ್ಕಳಿಗೆ ಬಹಳ ಇಷ್ಟವಾಗುವಂಥದ್ದು. ಈಗಲೂ ಕೂಡ ಯಾರಾದರೂ ದೊಡ್ಡವರನ್ನು ರೇಗಿಸ್ಬೇಕು ಅಂತ ಹೇಳಿದ್ರೆ ಏನೇನೇನು ಲಾಲಿಪಾಪ್ ತಿನ್ನೋ ಮಗು ಅಂದ್ಕೊಂಡಿದ್ಯಾ ಅಂತ ಹೇಳಿ ಅವರನ್ನು ರೇಗಿಸುವಂಥದ್ದು, ಹಾಗೆ ಬೈಯುವಂಥದ್ದು. ಈಗ ಪೋಷಕರು ಕೂಡ ಮಕ್ಕಳನ್ನು ಬೈಯುವಂಥದ್ದು ಕೂಡ ಇದೆ. ಅಂದರೆ ಲಾಲಿಪಾಪ್ ಮಕ್ಕಳಿಗಾಗೆ ಅಂತ ಹೇಳಿ ಒಂದು ಬ್ರ್ಯಾಂಡ್ ಆದಂತಹ ಒಂದು ಸಿಹಿ ಪದಾರ್ಥ ಅಂತ ಹೇಳಬಹುದು. ಈ ದಿನ ರಾಷ್ಟ್ರೀಯ ಲಾಲಿಪಾಪ್ ದಿನ ಅಮೇರಿಕದಲ್ಲಿ ಆಚರಿಸುವಂಥದ್ದು.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಾಗಚಂದ್ರಿಕಾ ಅವರು ಧ್ವನಿಯಾಗಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಇನ್ನು ಈ ಹಾಡಿಗೂ ಮುನ್ನ ನೀವು ಕೇಳಿದ್ದು ನಾಗದೇವತೆ ಚಿತ್ರದ ಹಾಡು ಮುರಳಿ ರವಳಿ ಅನ್ನುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿದಂತಹ ಹಾಡು ಇದು. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದವರು ಹಂಸಲೇಖ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನು ಮುಂದೆ ತವರಿನ ತೊಟ್ಟಿಲು ಚಿತ್ರದ ಹಾಡು. ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

ಇದರೊಂದಿಗೆ ಹಿಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಇದ್ರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 9:02:10. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇಂದಿನ ವಿಶೇಷ ಏನು, ಯಾವ ವಿಷಯದ ಕುರಿತಾಗಿ ಮಾತು ಸಾಗತ್ತೆ ಕೇಳ್ತಾ ಇರಿ. ಇಂದಿನ ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಚಿತ್ರಗೀತೆಗಳೊಂದಿಗೆ ಮಾಹಿತಿ ಇನ್ನೀಗ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ.

ಝುಮ್ ಝುಮ್ ಮಾಯಾ ಅನ್ನುವಂತಹ ಹಾಡು ಕವಿರಾಜ್ ಅವರ ಸಾಹಿತ್ಯ ಇದ್ದಂತಹ ಗೀತೆ. ಎಂ ಕೀರವಾಣಿಯವರ ಸಂಗೀತ ನಿರ್ದೇಶನದಲ್ಲಿ ವೀರ ಮದಕರಿ ಚಿತ್ರಕ್ಕಾಗಿ ಹಾಡಿದವರು ಅಜಯ್ ವಾರಿಯರ್ ಹಾಗೂ ಅನುರಾಧ ಭಟ್ ಅವರು. ಜುಲೈ 20ನೇ ತಾರೀಕು, ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದಿನ ಒಂದು ಆಟದ ಹೆಸರಿನಲ್ಲಿ ದಿನದ ಆಚರಣೆಯನ್ನು ಮಾಡಲಾಗತ್ತೆ. ಈ ಆಟ ಅಂತಿಂಥ ಆಟ ಅಲ್ಲ, ಇಬ್ಬರು ಆಡುವಂತಹ ಆಟ, ತುಂಬ

ಆಣ್ಮೆಯ ಆಟ, ಬುದ್ಧಿವಂತರ ಆಟ ಅಂತ ಹೇಳಿ ಹೆಸರಾಗಿರುವಂಥದ್ದು. ಈ ಆಟಕ್ಕೆ ಬೇಕಾಗಿರೋದು ದೈಹಿಕ ಸಾಮರ್ಥ್ಯ ಅಲ್ಲ, ಮಾನಸಿಕ ಸಾಮರ್ಥ್ಯ. ಹೌದು, ಬುದ್ಧಿಯನ್ನು ಉಪಯೋಗಿಸಿ ಆಡುವಂತಹ ಆಟ. ಆದರೆ ನೋಡಿ, ಈ ಆಟ ಎಷ್ಟೊಂದು ಪ್ರಸಿದ್ಧಿ ಅಂತ ಹೇಳಿದ್ರೆ, ಫಿಡೆ ಅನ್ನುವಂತಹ ಸಂಸ್ಥೆ ಈ ಒಂದು ದಿನದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ 1966 ಈ ಒಂದು ದಿನದ ಆಚರಣೆ ಜಾರಿಗೆ ಬರುತ್ತೆ. ಜುಲೈ 20 1924 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ, ಅಂದರೆ ಫಿಡೆ ಅಂತ ನಾವೇನು ಹೇಳ್ತೀವಿ, ಈ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಸ್ಥಾಪನೆ ಆಗತ್ತೆ. ಹಾಗೆಯೇ ಈ ಫಿಡೆ ಸಂಸ್ಥೆ, ಅಂದರೆ ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಏನಿದೆ, ಅದು ಚೆಸ್ ಆಟಕ್ಕಾಗಿಯೇ ಒಂದು ದಿನವನ್ನು ಮೀಸಲಿಡಬೇಕು. ಅಂದರೆ ಆ ಒಂದು ಆಚರಣೆಯ ಒಂದು ಉದ್ದೇಶವನ್ನು ಹೇಳೋದಕ್ಕಾಗಿ ಒಂದು ದಿನವನ್ನು ಮೀಸಲಿಡಬೇಕು ಅಂತ ಹೇಳಿ 1966 ಈ ಒಂದು ದಿನದ ಆಚರಣೆಯನ್ನು ಜಾರಿಗೆ ತರ್ತಾರೆ. ಈ ಒಂದು ಆಚರಣೆಯ ಹಿಂದಿರುವಂತಹ ಉದ್ದೇಶ ಅಂತ ಹೇಳಿದ್ರೆ, ರಾಷ್ಟ್ರಗಳ ನಡುವೆ ನ್ಯಾಯಸಮ್ಮತತೆ ಇರಬೇಕು ಅಂತ ಹೇಳಿ, ಒಗ್ಗಟ್ಟಿರಬೇಕು ಅಂತ ಹೇಳಿ, ಹಾಗೆಯೇ ಪರಸ್ಪರ ತಿಳುವಳಿಕೆಯನ್ನು ಉತ್ತೇಜಿಸಬೇಕು, ಸಾರ್ವತ್ರಿಕ ಚಟುವಟಿಕೆಯಾಗಿ ಚೆಸ್ ಇರಬೇಕು ಅಂತ ಹೇಳಿ ಎಲ್ಲ ಉದ್ದೇಶಗಳನ್ನು ಎತ್ತಿ ತೋರಿಸೋದಕ್ಕೋಸ್ಕರ ಈ ಒಂದು ದಿನವನ್ನು ಜುಲೈ 20 ಅಂತಾರಾಷ್ಟ್ರೀಯ ಚೆಸ್ ದಿನ ಅಂತ ಹೇಳಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಳ್ತಾರೆ. ಚೆಸ್ ಆಟ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಒಂದು ರೀತಿ ಬಹಳ ಇಷ್ಟವಾಗುವಂಥದ್ದು. ಯಾಕಂತ ಹೇಳಿದ್ರೆ, ಈಗಾಗಲೇ ಹೇಳಿದಾಗೆ ಇದನ್ನು ಎಲ್ಲಿ ಬೇಕಾದರೂ ನಾವು ಆಡಬಹುದು. ಅಂದರೆ ನಾವು ಮನೆಯಲ್ಲಿ ಕುಳಿತೇನೆ ಆಡಬಹುದು, ಹೊರಗಡೆ ಬೇಕಾದರೂ ಆಡಬಹುದು. ಒಳಾಂಗಣ ಹೊರಾಂಗಣ ಆಟ ಎರಡೂ ಥರ, ಅಂದರೆ ಒಳಾಂಗಣ ಆಟ ಅಂತ ಹೇಳಿ ಗುರುತಿಸ್ಕೊಂಡಿದ್ರು ಕೂಡ ಎಲ್ಲೋ ಮರದ ಕೆಳಗಡೆ ಕೂತು ಬೇಕಾದರೂ ನಾವು ಆಡಬಹುದು. ಆದರೆ ಈ ಆಟಕ್ಕೆ ಇರಬೇಕಾಗಿದ್ದು ಏನೇನು, ಇದರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ. ಹೌದು, ಚೆಸ್ ಆಟ ಅಂತ ಹೇಳಿದ್ರೆ ಮಾತನಾಡೋದು ಬಹಳನೇ ಇದೆ, ಆದರೆ ಸಮಯದ ಒಂದು ಮಿತಿಯಲ್ಲಿ ಎಷ್ಟು ವಿಷಯಗಳು ಸಾಧ್ಯವೋ ಅಷ್ಟು ವಿಷಯವನ್ನು ಚರ್ಚೆ ಮಾಡ್ತಾ ಸಾಗೋಣ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜುಲೈ 20 ಈ ದಿನ ಅಂತಾರಾಷ್ಟ್ರೀಯ ಚೆಸ್ ದಿನ.

ಸವ್ಯಸಾಚಿ ಚಿತ್ರದ ಈ ಒಂದು ಚಂದದ ಗೀತೆ ಹಂಸಲೇಖ ಅವರ ಒಂದು ಬರವಣಿಗೆಯಾಗಿತ್ತು. ಸಾಧು ಕೋಕಿಲ ಅವರ ಸ್ವರ ನಿರ್ದೇಶನದಲ್ಲಿ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ದನಿಯಾಗಿದ್ದರು. ಜುಲೈ 20ನೇ ತಾರೀಕು ಈ ದಿನ ಅಂತಾರಾಷ್ಟ್ರೀಯ ಚೆಸ್ ದಿನ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ಚೆಸ್ ಆಟ ಆಡೋದಕ್ಕೆ ಏನು ಬೇಕು? ಇದಕ್ಕೆ 64 ಚೌಕಗಳುಳ್ಳ ಒಂದು ಮಣೆ ಬೇಕು. ಮೊದಲಿಗೆ ಅದರಲ್ಲಿ ಕಪ್ಪು ಬಿಳುಪು ಮಾರ್ಕ್ ಮಾಡಿರಬೇಕು. ಕಪ್ಪು ಬಿಳುಪು ಚೌಕಗಳುಳ್ಳ ಒಂದು ಮಣೆ ಇರಬೇಕು. ಆ ಮಣೆಯ ಮೇಲೆ ಪ್ರತಿಯೊಬ್ಬ ಆಟಗಾರನು 16 ಕಾಯಿಗಳನ್ನು ಜೋಡಿಸಿರ್ತಾನೆ. ಈ ಕಡೆ 16, ಆ ಕಡೆ 16. ಇನ್ನು ಈ ಆಟದ ಉದ್ದೇಶ ಏನು ಅಂತ ಹೇಳಿದ್ರೆ, ಆಟದ ಪರಿ ಹೇಗೆ ಅಂತ ಹೇಳಿದ್ರೆ, ರಾಜ, ಈ ಕಡೆ ಒಬ್ಬ ರಾಜ, ಆ ಕಡೆ ಒಬ್ಬ ರಾಜ ಇರ್ತಾನೆ. ಆ ರಾಜ ಯಾವ ಕಡೆಯಿಂದನೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಹಾಗೆ ಅವನನ್ನು ಎದುರಾಳಿಗಳು ಕಟ್ಟಿಹಾಕೋದು. ಅದನ್ನು ಚೆಕ್ಮೇಟ್ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಕಟ್ಟು ಹಾಕುವ ಪರಿ ಇದೆಯಲ್ಲ, ಇದೇ ಚೆಸ್ ಆಟ. ಇನ್ನು ರಾಜನ ಜೊತೆಗೆ ಯಾವೆಲ್ಲ ಪಡೆ ಇರುತ್ತೆ ಅಂತ ಹೇಳಿದ್ರೆ, ರಾಣಿ ಇರ್ತಾಳೆ. ರಾಣಿ ಈ ಇಡೀ ಆಟದಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಕಾಯಿ. ಈ ಕಾಯಿ ಯಾವುದೇ ದಿಕ್ಕಿನಲ್ಲಿ ಎಷ್ಟು ದೂರ ಬೇಕಾದರೂ ನೇರವಾಗಿ ಸಾಗುವಂತಹ ಒಂದು ಶಕ್ತಿಯನ್ನು ಹೊಂದಿದೆ. ರಾಜ ಯಾವುದೇ ಒಂದು ದಿಕ್ಕಿನಲ್ಲಿ ಒಂದೇ ಒಂದು ಹೆಜ್ಜೆ ಮಾತ್ರ ಮುಂದಕ್ಕೆ ಹೋಗಬಹುದು. ಹಾಗೆಯೇ ಆನೆ ಇರುತ್ತೆ. ಆನೆ ನೇರವಾಗಿ ಅಥವಾ ಅಡ್ಡವಾಗಿ ಉದ್ದಕ್ಕೆ ಮಾತ್ರ ಚಲಿಸೋಕೆ ಸಾಧ್ಯ ಇರುತ್ತೆ. ಒಂಟೆ, ಒಂಟೆ ಅನ್ನುವಂತಹ ಕಾಯಿ ಓರೆಯಾಗಿ ಅಂದರೆ ಕ್ರಾಸ್ ಆಗಿ ಡಯಾಗ್ನಲ್ ಆಗಿ ಚಲಿಸುವಂಥದ್ದು. ಕುದುರೆ ನೈಟ್ ಅಂತ ಇರುತ್ತೆ. ಇಂಗ್ಲೀಷ್ನ ಎಲ್ ಆಕಾರದಲ್ಲಿ ಜಿಗಿದು ಸಾಗುವಂತಹ ಕಾಯಿ ಇದು. ಹಾಗೆಯೇ ಪಾನ್ಸ್ ಅಂತ ಇರುತ್ತೆ, ಸೈನಿಕರು ಅಂತ ಕೂಡ ಹೇಳ್ತಾರೆ. ಮುಂಭಾಗಕ್ಕೆ ಮಾತ್ರವೇ ಚಲಿಸುವಂತಹ ಕಾಯಿಗಳು. ಇಷ್ಟು ಕಾಯಿಗಳು ರಾಜನ ಕಾಯಿಯ ಜೊತೆ ಇರುತ್ತೆ. ಇವನ್ನು ಬಳಸ್ಕೊಂಡು ಎದುರಾಳಿಯ ರಾಜ ತಪ್ಪಿಸ್ಕೊಂಡು ಹೋಗದೇ ಇರೋ ಹಾಗೆ ಅವನನ್ನು ಕಟ್ಟಿ ಹಾಕೋದು. ಕೇಳೋದಕ್ಕೆ ಎಷ್ಟೊಂದು ಸುಲಭ ಅಲ್ವಾ, ಇದರಲ್ಲಿ ಏನಿದೆ ಅಂತ ಅನಿಸುತ್ತೆ. ಆದರೆ ಎಷ್ಟೊಂದು ನಾವು ತಲೆಯನ್ನು ಓಡಿಸಿ ಆಡಬೇಕಾದಂತಹ ಆಟ ಇದು ಅಂತ ಹೇಳಿದ್ರೆ, ಅದಕ್ಕೇ ಇದನ್ನು ಬುದ್ಧಿವಂತರ ಆಟ ಅಂತ ಹೇಳಿ ಕರೆಯುವಂಥದ್ದು.

ಪ್ರಿಯ ಚಿತ್ರದ ಹಾಡು ಮೂಡಿ ಬಂತು ಈಗಷ್ಟೇ. ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಾಡಿತ್ತು. ಹಂಸಲೇಖ ಅವರು ಗೀತೆನ ಬರೆದು ರಾಗ ಸಂಯೋಜನೆಯನ್ನು ಮಾಡಿದರು. ಚೆಸ್ ಆಟದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಚೆಸ್ ಆಟ ಆಡುವ ಬಗೆ ಹೇಗೆ, ಹಾಗೆ ಯಾವ್ಯಾವ ಒಂದು ಸಲಕರಣೆಗಳು ಇರಬೇಕಾಗತ್ತೆ. ಹೌದು, ಬೇಕಾಗಿರೋದು ಚೆಸ್ ಮಣೆ ಹಾಗೆ ಪಾನ್ಗಳು. ಯಾವ್ಯಾವ ಪಾನ್ಗಳು ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಹಾಗೆ ಪ್ರತಿಯೊಂದು ಪಾನ್ ಕೂಡ ವಿಶಿಷ್ಟ ರೀತಿಯಲ್ಲಿ ಚಲಿಸುವಂಥದ್ದು. ಉದ್ದೇಶ ಇಷ್ಟೇ, ಪ್ರತಿಯೊಂದು ಕಾಯಿಯೂ ಕೂಡ ಎದುರಾಳಿಯ ಪಾನ್ ಮೇಲೆ ದಾಳಿ ಮಾಡುವಂಥದ್ದು. ಹಾಗೆ ಆ ಎದುರಾಳಿಯ ರಾಜ ಎಲ್ಲಿಯೂ ಕೂಡ ತಪ್ಪಿಸಿಕೊಳ್ಳದ ಹಾಗೆ ಅವನನ್ನು ಕಟ್ಟಿ ಹಾಕೋದು. ಇದನ್ನು ಚೆಕ್ ಮೇಟ್ ಅಂತ ಹೇಳಿ ಕರೀತಾರೆ. ಈಗಾಗಲೇ ಹೇಳಿದ ಹಾಗೆಯೇ ಚದುರಂಗದ ಆಟ ಇದೆಯಲ್ಲ, ಅದು ಅದೃಷ್ಟವನ್ನು ಅವಲಂಬಿಸಿದ ಆಟ ಖಂಡಿತ ಅಲ್ಲವೇ ಅಲ್ಲ. ಶುದ್ಧವಾಗಿ ಆಟಗಾರರ ಆಲೋಚನೆ ಹಾಗೆ ಯೋಜನಾ ಸಾಮರ್ಥ್ಯ ಮತ್ತು ಮುಂದಾಲೋಚನೆಗಳನ್ನು ಅವಲಂಬಿಸಿದಂತಹ ಆಟ ಇದು. ಅಂದರೆ ತುಂಬ ಕ್ವಿಕ್ಕಾಗಿ ಯೋಚನೆ ಮಾಡಬೇಕಾಗತ್ತೆ, ಹಾಗೆ ಅವರ ಯೋಜನಾ ಸಾಮರ್ಥ್ಯ ಪ್ಲ್ಯಾನಿಂಗ್. ಹೌದು, ನಾನೀಗ ಈ ಒಂದು ಪಾನ್ ಇಟ್ಟರೆ ಮುಂದೆ ಅವರು ಯಾವ ರೀತಿ ಇಡಬಹುದು ಅಂತ ಹೇಳಿ ಮುಂಚಿತವಾಗಿಯೇ ಯೋಜಿತವಾಗಿ ನಾವು ಯೋಚಿಸಬೇಕಾದಂತಹ ಆಟ. ಹಾಗೆ ಮುಂದಾಲೋಚನೆ ಬಹಳಾ ಇರಬೇಕಾಗತ್ತೆ ಈ ಒಂದು ಆಟದಲ್ಲಿ. ಹಾಗಾಗಿಯೇ ಇದನ್ನು ಬುದ್ಧಿವಂತರ ಆಟ ಅಂತ ಹೇಳಿ ಹೇಳೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಆಟದ ಕುರಿತಾಗಿ, ಏನು ಗೊತ್ತಾ? ಒಂದು ಪಂದ್ಯದಲ್ಲಿ ಸಾಧ್ಯವಿರಬಹುದಾದಂತಹ ಒಟ್ಟು ನಡೆಗಳ ಸಂಖ್ಯೆ, ಅಂದರೆ ಪಾನ್ನ ಮೂವ್ ಮಾಡ್ತೀವಲ್ಲ ಆ ನಡೆಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ವಿಶ್ವದಲ್ಲಿರುವ ಎಲ್ಲ ಪರಮಾಣುಗಳ ಸಂಖ್ಯೆಗಿಂತಲೂ ಹೆಚ್ಚು ಅಂತ ಹೇಳಿ ಅಂದಾಜಿಸಲಾಗಿದೆ. ಅಬ್ಬಾ, ಎಷ್ಟು ದೊಡ್ಡದು ನೋಡಿ ಇದರ ವ್ಯಾಪ್ತಿ. ಅಂದರೆ ಕಾಯಿಯನ್ನು ನಡೆಸುವಂತಹ ಸಾಧ್ಯತೆಗಳೇನಿದೆ ಅದು ವಿಶ್ವದಲ್ಲಿ ಇರುವಂತಹ ಪರಮಾಣುಗಳ ಸಂಖ್ಯೆಗಿಂತಲೂ ಹೆಚ್ಚು ಅಂತ ಹೇಳ್ತಾರೆ. ಇನ್ನು ಎಷ್ಟು ಈ ಒಂದು ಆಟದ ಒಂದು ಪರಿಧಿ ಇರಬಹುದು ಲೆಕ್ಕ ಹಾಕ್ಕೊಳ್ಳಿ. ಹಾಗಾಗಿಯೇ ಇದೊಂದು ಆಟ ಅಂತ ಹೇಳಿ ಹೇಳೋದಿಲ್ವಂತೆ, ಇದನ್ನು ಒಂದು ಕಲೆ ಅಂತಾರಂತೆ, ವಿಜ್ಞಾನ ಅಂತಾರಂತೆ, ಹಾಗೆ ವರ್ಚುಯಲ್ ಯುದ್ಧ ಕಲೆ ಮತ್ತು ಮಾನಸಿಕ ವ್ಯಾಯಾಮ ಅಂತ ಹೇಳಿ ಈ ಒಂದು ಆಟವನ್ನು ವರ್ಣಿಸ್ತಾರಂತೆ.

0: ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡ ಚಿತ್ರದ ಈ ಒಂದು ಚಂದದ ಗೀತೆಗೆ ದನಿಯಾಗಿದ್ದವರು ಚಿತ್ರ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಸಮಯ 9:30 ಸೆಕೆಂಡುಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ಅಂತಾರಾಷ್ಟ್ರೀಯ ಚೆಸ್ ದಿನ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಇನ್ನು ತುಂಬಾ ಪ್ರಸಿದ್ಧವಾದಂತಹ ಆಟ ಇದು, ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಆಡುವಂತಹ ಆಟ. ಇಂತಹ ಬುದ್ಧಿವಂತರ ಆಟವನ್ನು ವಿಶ್ವಕ್ಕೆ ಕೊಟ್ಟದ್ದು ನಮ್ಮ ಭಾರತ ಅಂದರೆ ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಬುದ್ಧಿವಂತರ ಆಟ ಅಂದರೆ ಈ ಆಟದ ವ್ಯಾಪ್ತಿ ಏನು ಅಂತ ಹೇಳಿ ನಾವು ಈಗಾಗಲೇ ತಿಳ್ಕೊಂಡ್ವಿ. ಇಂತಹ ಶ್ರೇಷ್ಠ ಮಟ್ಟದ ಆಟವನ್ನು, ಬುದ್ಧಿಮಟ್ಟದ ಆಟವನ್ನು ಜಗತ್ತಿಗೆ ಕೊಟ್ಟದ್ದು ಭಾರತ ಅಂತ ಹೇಳಲಾಗತ್ತೆ. ಆದರೆ ಚರ್ಚೆಗಳು ಕೂಡ ಇತ್ತು, ಕನ್ಫ್ಯೂಷನ್ ಕೂಡ ಇತ್ತು, ಯಾವ ಒಂದು ದೇಶದಿಂದ ಈ ಒಂದು ಆಟ ಬಂತು ಅಂತ ಹೇಳಿ. ಗ್ರೀಸ್ ಅಂತ ಕೆಲವರು ಹೇಳ್ತಿದ್ರು, ಭಾರತ ಅಂತ ಹೇಳ್ತಿದ್ರು, ಹಾಗೆ ಈಜಿಪ್ಟ್ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಆದರೂ ಕೂಡ ಅಂದರೆ ಎಷ್ಟೊಂದು ಚರಿತ್ರಕಾರರು ಒಬ್ಬೊಬ್ಬರು ಒಂದೊಂದು ಹೇಳಿದ್ರು ಕೂಡ, ಈ ದೇಶಗಳು ಈಜಿಪ್ಟು, ಭಾರತ, ಗ್ರೀಸು ಅಂತೆಲ್ಲ ಹೇಳಿದ್ರೂ ಕೂಡ ಕೊನೆಗೆ ಸಾಮಾನ್ಯವಾಗಿ ಒಪ್ಪಲ್ಪಟ್ಟಿರುವಂತಹ ಸಿದ್ಧಾಂತ ಅಂತ ಹೇಳಿದ್ರೆ ಈ ಚದುರಂಗ ಅನ್ನುವಂತಹ ಆಟ ಬಂದದ್ದು, ಉಗಮ ಆದದ್ದು ಭಾರತದಲ್ಲಿ ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಅಂತ ಹೇಳಲಾಗತ್ತೆ. ಆನಂತರ 10ನೇ ಶತಮಾನದ ನಂತರ ಮಧ್ಯಪೂರ್ವ ದೇಶಗಳ ಮೂಲಕ ಸ್ಪೇನ್ ಮತ್ತು ಯುರೋಪಿಯನ್ ದೇಶಗಳತ್ತ ಈ ಆಟ ಹೋಯಿತು ಅಂತ ಹೇಳಿ ಹೇಳಲಾಗತ್ತೆ.

ಲಾಲಿ ಚಿತ್ರದ ಹಾಡು, ಚಿತ್ರ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂತು. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಚಂದದ ಸ್ವರ ಕಲ್ಪನೆ ಇತ್ತು. ಇನ್ನು ಚೆಸ್ ಕುರಿತಾಗಿ ನಾವು ಆಟ ಆಡ್ತಾ ಇದ್ದೀವಿ. ಚೆಸ್ ಈ ಒಂದು ಚದುರಂಗ ಆಟವನ್ನು ಪ್ರಪಂಚಕ್ಕೆ ಕೊಟ್ಟದ್ದು ನಮ್ಮ ಭಾರತ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ.

ವಿಷಯ. ಹಾಗೆಯೇ ಹಿಂದಿನ ಕಾಲದಲ್ಲೆಲ್ಲ ಚೆಸ್ಸು ಹಾಗೆ ಚೆಸ್ ಕಾಯಿಗಳು ಈಗಿನ ರೂಪದಲ್ಲಿ ಇರಲಿಲ್ವಂತೆ, ಬೇರೆ ರೂಪದಲ್ಲಿ ಇತ್ತಂತೆ. ಆಟದ ಕ್ರಮ ಒಂದೇ ಆದರೂ ಕೂಡ, ಅಂದರೆ ರಾಜನನ್ನು ಕಟ್ಟಿ ಹಾಕುವುದು ಒಂದೇ ಆದರೂ ಕೂಡ ಕಾಯಿಗಳ ವಿನ್ಯಾಸ ಈ ರೀತಿಯಾಗಿರಲಿಲ್ವಂತೆ. ಈಗಿರುವಂತಹ ಚೆಸ್ ಕಾಯಿಗಳು ಏನಿದೆ ಅದು ಸಾಕಷ್ಟು ಬದಲಾವಣೆಗಳನ್ನು ಕಂಡಿರುವಂಥದ್ದು. ಈಗ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಉಪಯೋಗಿಸುವಂತಹ ಈ ಚೆಸ್ ಕಾಯಿಗಳು ಏನಿದೆ, ಇದನ್ನು 1846 ನಥಾನಿಯಲ್ ಕುಕ್ ಅನ್ನೋನು ಇದನ್ನು ಪ್ರಾರಂಭ ಮಾಡಿದ್ದಂತೆ. ಆಗಿನ ಪ್ರಸಿದ್ಧ ಆಟಗಾರರಾದಂತಹ ಹೋವರ್ಡ್ ಸ್ಟ್ಯಾಂಟನ್ ಅನ್ನೋರು ಈ ಒಂದು ಆಟವನ್ನು ಹಾಗೆ ಈ ವಿನ್ಯಾಸದ ಕಾಯಿಗಳು ಇದ್ದಂತಹ ಆಟವನ್ನು ಪ್ರಸಿದ್ಧಗೊಳಿಸಿದ್ರಿಂದ ಈ ವಿನ್ಯಾಸಕ್ಕೆ, ಅಂದರೆ ಈ ರೀತಿಯ ಕಾಯಿಗಳ ವಿನ್ಯಾಸಕ್ಕೆ ಸ್ಟ್ಯಾಂಟನ್ ವಿನ್ಯಾಸ ಅಂತಲೇ ಹೇಳ್ತಾರಂತೆ. ಈಗಿರುವಂಥದ್ದು ಸಾಕಷ್ಟು ಬದಲಾವಣೆಗಳನ್ನು ಕಂಡಿರುವಂತಹ ವಿನ್ಯಾಸದ ಚೆಸ್ ಕಾಯಿಗಳು. ಅದನ್ನು ವಿನ್ಯಾಸಗೊಳಿಸಿದ್ದು ನಥಾನಿಯಲ್ ಕುಕ್ ಅನ್ನೋವಂಥವನು, ಹಾಗೆಯೇ ಅದನ್ನು ಜನಪ್ರಿಯಗೊಳಿಸಿದ್ದು ಹೋವರ್ಡ್ ಸ್ಟ್ಯಾಂಟನ್ ಅನ್ನೋನು. ಹಾಗಾಗಿ ಇದನ್ನು ಸ್ಟ್ಯಾಂಟನ್ ವಿನ್ಯಾಸ ಅಂತ ಹೇಳಿ ಕರೀತಾರೆ. ಇನ್ನು ಅಂತಾರಾಷ್ಟ್ರೀಯವಾಗಿ ಈ ಆಟವನ್ನು ಆಡ್ತಾರಲ್ಲ, ಇದರ ಅಧಿಕೃತ ಉಸ್ತುವಾರಿಯನ್ನು ನಡೆಸೋದು ಫಿಡೆ ಅನ್ನುವಂತಹ ಸಂಸ್ಥೆ. ವಿವಿಧ ದೇಶಗಳಲ್ಲಿಯೂ ಕೂಡ ಅನೇಕ ರಾಷ್ಟ್ರೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇದೆ, ಈ ಒಂದು ಚದುರಂಗದ ಆಟದ ಸಂಸ್ಥೆಗಳು. ನಮ್ಮ ಭಾರತದಲ್ಲಿ ಹೇಗಿದೆ ಈ ಕ್ರೀಡೆ, ಇದರ ಕುರಿತಾಗಿ ಮತ್ತಷ್ಟು ಮಾತು ಈ ಒಂದು ಗೀತೆಯ ನಂತರ.

ಹೃದಯ ಹೃದಯ ಚಿತ್ರದ ಹಾಡು ಮುಡಿ ಬಂತು. ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿ ಇತ್ತು. ಹಂಸಲೇಖ ಅವರು ಗೀತೆನ ಬರೆದಿದ್ರು, ರಾಗ ಸಂಯೋಜನೆಯನ್ನು ಕೂಡ ಅವರೇ ಮಾಡಿದರು. ಇಂದು ಅಂತಾರಾಷ್ಟ್ರೀಯ ಚೆಸ್ ದಿನ. ಚದುರಂಗದ ಆಟ ನಮ್ಮ ಭಾರತದಲ್ಲಿ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಭಾರತ ಜಾಗತಿಕವಾಗಿ ಚೆಸ್ನಲ್ಲಿ ಬಲಿಷ್ಠ ಶಕ್ತಿಯಾಗಿ ಬೆಳೆದಿರುವಂತಹ ದೇಶ. ನಮ್ಮ ಭಾರತದ ಪ್ರಮುಖ ಚೆಸ್ ಆಟಗಾರರು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ವಿಶ್ವನಾಥನ್ ಆನಂದ್. ನಮ್ಮ ಭಾರತದಲ್ಲಿ ಚೆಸ್ ಕ್ರಾಂತಿಯನ್ನೇ ಉಂಟು ಮಾಡಿದಂತಹ ಆಟಗಾರ ಇವರು. 5 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ ವಿಶ್ವನಾಥನ್ ಆನಂದ್. ಇವರನ್ನು ಮದ್ರಾಸ್ ಟೈಗರ್ ಅಂತ ಕೂಡ ಕರೀತಾರೆ. ಹಾಗೆಯೇ ಇತ್ತೀಚೆಗಷ್ಟೇ ಚಾಂಪಿಯನ್ ಆದಂತಹ ಯುವ ಆಟಗಾರ, ಹೆಮ್ಮೆಯ ಯುವ ಆಟಗಾರ ಅಂತ ಹೇಳಿದ್ರೆ ಗುಕೇಶ್ ದುಮ್ಮರಾಜು, ಹಾಗೆಯೇ ಪ್ರಜ್ಞಾನಂದ, ಇವರೆಲ್ಲರೂ ಕೂಡ ಜಾಗತಿಕವಾಗಿ ನಮ್ಮ ಭಾರತವನ್ನು ಚೆಸ್ ಆಟದಲ್ಲಿ ಬೆಳಗಿದಂಥವರು. ಇನ್ನು ನಮ್ಮ ಭಾರತ ಇದೆಯಲ್ಲ, ಇಲ್ಲಿ ಚೆಸ್ ಆಟವನ್ನು ಅಖಿಲ ಭಾರತ ಚೆಸ್ ಫೆಡರೇಷನ್ ಅಂತ ಹೇಳಿ AICF ಇದು ನಿಯಂತ್ರಿಸುವಂಥದ್ದು. ಭಾರತ ಮೊದಲ ಬಾರಿಗೆ 2022 ಚೆನ್ನೈನಲ್ಲಿ 44th ಚೆಸ್ ಒಲಂಪಿಯಾಡನ್ನು ಆಯೋಜನೆ ಮಾಡಿತ್ತು, ಇತಿಹಾಸವನ್ನು ಕೂಡ ಸೃಷ್ಟಿಸಿತ್ತು.

0: ಈಗಷ್ಟೇ ನೀವು ಕೇಳಿದ್ದು ಉಲ್ಟಾ ಪಲ್ಟಾ ಚಿತ್ರದ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸಿಹಿಯಾದ ಧ್ವನಿ ಈ ಹಾಡಿನಲ್ಲಿತ್ತು. ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಯನ್ನು ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದವರು ವಿ ಮನೋಹರ್. ಅದಕ್ಕೂ ಮೊದಲು ಸೈಲೆನ್ಸ್ ಸೈಲೆನ್ಸ್ ಅನ್ನುವಂತಹ ಗೀತೆ ಪ್ರಸಾರ ಆಯಿತು. ಈ ಗೀತೆ ಮುಂಗಾರಿನ ಮಿಂಚು ಚಿತ್ರದ್ದಾಗಿತ್ತು. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿದ ಹಾಡಾಗಿತ್ತು. ಇದು ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಇಂದು ಅಂತಾರಾಷ್ಟ್ರೀಯ ಚೆಸ್ ದಿನ, ಅದರ ಕುರಿತಾಗಿ ಮಾತು ಸಾಗ್ತಾ ಇತ್ತು. ಇನ್ನು ನಮ್ಮ ಭಾರತದಲ್ಲಿ ಚೆಸ್ ಕ್ರೀಡೆ ಅನ್ನುವಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಮಕಾಲೀನ ಯುಗದಲ್ಲಿ ಭಾರತ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿರುವಂಥದ್ದು, ಹಾಗೆಯೇ ಪ್ರಮುಖ ಚೆಸ್ ಶಕ್ತಿಯಾಗಿ ಹೊರಹೊಮ್ಮಿರುವಂಥದ್ದು. ಹಾಗೆಯೇ ನಮ್ಮ ದೇಶ ಪ್ರಸ್ತುತ 2712 ಟಾಪ್ 10 ರೇಟಿಂಗ್ನೊಂದಿಗೆ ವಿಶ್ವದ 2ನೇ ಅತ್ಯುತ್ತಮ ಫೆಡರೇಷನನ್ನು ಹೊಂದಿರುವಂಥದ್ದು ಹೆಮ್ಮೆಯ ವಿಷಯ ಅಲ್ವಾ ದೇಶಕ್ಕೆ. ಹಾಗೆಯೇ ನಮ್ಮ ದೇಶ ಪುರುಷ ಮತ್ತು ಮಹಿಳಾ ವಿಭಾಗಗಳಲ್ಲಿ ಚೆಸ್ ಒಲಂಪಿಯಾಡ್ಗಳನ್ನು ನಡೆಸುತ್ತೆ, ಹಾಗೆಯೇ ವಿಜಯಗಳನ್ನು ಕೂಡ ಹೊಂದಿದೆ. ಹಾಗೆಯೇ 2 ವಿಶ್ವ ಚೆಸ್ ಚಾಂಪಿಯನ್ಗಳನ್ನು ಹೊಂದಿರುವಂತಹ ಹೆಮ್ಮೆಯ ದೇಶ ನಮ್ಮ ದೇಶ. ಹಾಗೆಯೇ ಭಾರತೀಯ ಚೆಸ್ನಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದಂತಹ, ಹಾಗೆಯೇ 5 ಬಾರಿ ವಿಶ್ವ ಚಾಂಪಿಯನ್ ಆದಂತಹ ವಿಶ್ವನಾಥನ್ ಆನಂದ್, ಹಾಗೆಯೇ ಪ್ರಸ್ತುತ ಹಾಲಿ ಚಾಂಪಿಯನ್ ಗುಕೇಶ್ ದೊಮ್ಮರಾಜು ಇವರು ಇರುವಂತಹ ದೇಶ. ಹಾಗೆಯೇ ಚೆಸ್ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ದೇಶದ ಚೆಸ್ ಸಂಸ್ಥೆ.
1: ಭೂಷೆ ಬಂದಾಳಮ್ಮ, ಭೂಷೆ ಬಂದಾಳಮ್ಮ.

ಇವರು ಸತತವಾಗಿ ಹಲವು ವರ್ಷಗಳ ಕಾಲ ವಿಶ್ವದ ನಂಬರ್ ಒನ್ ಚಾಂಪಿಯನ್ ಆಗಿ ಇದ್ದಂಥವರು. ಹಾಗೆಯೇ ನಮ್ಮ ಭಾರತದ ಡಿ ಗೋಕೇಶ್, ಇವರು ಗ್ಯಾರಿ ಕ್ಯಾಸ್ಪರೋವ್ ಅವರ ದಾಖಲೆನ ಮುರಿದು ವಿಶ್ವದ ಅತಿ ಕಿರಿಯ ಚೆಸ್ ಚಾಂಪಿಯನ್ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾದಂಥವರು. ವಿಶ್ವಕ್ಕೆ ಚದುರಂಗ ಅಂದರೆ ಬುದ್ಧಿವಂತಿಕೆಯ ಆಟವನ್ನು ಕೊಟ್ಟಂತಹ ದೇಶ ನಮ್ಮದು. ಹಾಗೆಯೇ ಚಾಂಪಿಯನ್ಶಿಪ್ನಲ್ಲೂ ಕೂಡ ಅಗ್ರಗಣ್ಯ ದೇಶ ಅಂತ ಹೇಳಿ ಅನಿಸಿಕೊಂಡಿರುವಂತಹ ದೇಶ ನಮ್ಮ ಭಾರತ ದೇಶ. ನಿಜಕ್ಕೂ ನಮ್ಮ ಭಾರತೀಯರಿಗೆಲ್ಲರಿಗೂ ಹೆಮ್ಮೆಯ ವಿಷಯ ಇದು. ಜುಲೈ 20ನೇ ತಾರೀಕು ಈ ದಿನ ಅಂತಾರಾಷ್ಟ್ರೀಯ ಚೆಸ್ ದಿನ. ಇದರ ಕುರಿತಾಗಿ ಒಂದಷ್ಟು ಮಾತು ಹಾಗೆಯೇ ಹಾಡುಗಳು ಮೂಡಿಬಂತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

0: ಸಿಂಹದ ಮರಿ ಚಿತ್ರದ ಹಾಡು ಇದು. ಚಿತ್ರ ಹಾಗೂ ಮನೋರು ಧನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಇದರೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.
1: ಸುಖ ತಂದಾಳಮ್ಮ.
0: ಸಮಯ ಸರಿಯಾಗಿ 10:25. ಇನ್ನೀ 25 ಸೆಕೆಂಡ್ಗಳು. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿನ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ ಮತ್ತು ಇತರೆ ಸಂಬಂಧಿತ ಬೆಳೆ ಮೇಲ್ವಿಚಾರಣೆ ಮತ್ತು ಸಂಯೋಜಿತ ಡಿಜಿಟಲ್ ಸಲಹೆಗಳು, ಬೆಳೆ ಸಮೀಕ್ಷೆಯನ್ನು ಕೈಗೊಳ್ಳುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 35,99,00,000 ರೂಪಾಯಿ ಅಂದಾಜು ಮೊತ್ತದಲ್ಲಿ ಅನುಷ್ಠಾನಗೊಳಿಸಲು ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವ ನಿರೀಕ್ಷೆ ಇದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖಿಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. ಫ್ರೇಜಸ್ ಬಳಿಯ ಫ್ರಾನ್ಸ್ನ ಮೆಡಿಟರೇನಿಯನ್ ಕರಾವಳಿಯ ಪಟ್ಟಣಗಳಲ್ಲಿ ಇಂದು ಕಾಡ್ಗಿಚ್ಚು ವ್ಯಾಪಿಸಿದ್ದು ಮನೆಗಳಿಗೆ ಬೆಂಕಿ ತಗುಲಿದೆ. ಬಲವಾದ ಗಾಳಿ ಮತ್ತು ಬರ ಪರಿಸ್ಥಿತಿಗಳು ಕಾಡ್ಗಿಚ್ಚು ತುರಿತ ಹರಡುವಿಕೆಗೆ ಕಾರಣವಾದ ಹಿನ್ನೆಲೆ ಹಲವಾರು ಹಳ್ಳಿಗಳನ್ನು ಸ್ಥಳಾಂತರಿಸಬೇಕಾಯಿತು ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು, ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಧಾರವಾಡದ KCD ಕಾಲೇಜು ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಖಾತೆ ಬದಲಾವಣೆ, ಆಸ್ತಿ ವರ್ಗಾವಣೆ, ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಗತ್ಯವಿರುವ ವಂಶವೃಕ್ಷವನ್ನು ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ವಂಶವೃಕ್ಷವನ್ನು ದೃಢೀಕರಿಸುವ ಕುರಿತು ಕಂದಾಯ ಇಲಾಖೆಯು ನೂತನ ಮಾರ್ಗಸೂಚಿ ಜಾರಿಗೆ ತಂದಿದೆ. ಅಂತಾರಾಷ್ಟ್ರೀಯ ಚೆಸ್ ಒಕ್ಕೂಟ ಫಿಡೆ 2024 ಜುಲೈ 20 ಸ್ಥಾಪನೆಯಾಯಿತು. ಈ ಹಿನ್ನೆಲೆಯಲ್ಲಿ ಇಂದು ಅಂತಾರಾಷ್ಟ್ರೀಯ ಚದುರಂಗ ದಿನಾಚರಣೆ ಆಚರಿಸಿ, ಶುಚಿಸಿ ಮತ್ತು ಬದಲಾವಣೆ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
1: ಅಲ್ಲೇ

0: ಆತ್ಮೀಯ ಕೇಳುಗರೆಲ್ಲರಿಗೂ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮೊದಲಿಗೆ ಬೆಂಗಳೂರು ಮೇಲ್ ಚಿತ್ರದ ಹಾಡು, ಎಸ್ ಜಾನಕಿಯವರು ಹಾಗೆ ಬಿ ಕೆ ಸುಮಿತ್ರಾ ಅವರು ಹಾಡಿರುವಂತಹ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಸತ್ಯಂ ಅವರ ಸಂಗೀತ ಇದೆ.
1: ತಾಂಗುತ್ತ

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ದಿನ ಒಂದೊಂದು ಸ್ಟೇಷನ್ ಕೇಳೇ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾವು ನಮ್ಮ ಮಕ್ಕಳ ಬಗ್ಗೆ ಪ್ರೀತಿಯನ್ನು ಕಾಳಜಿಯನ್ನು ಹೇಗೆ ತೋರಿಸ್ತೀವಿ, ಹೇಗೆ ವ್ಯಕ್ತಪಡಿಸ್ತೀವಿ, ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಒಂದು ಪ್ರೀತಿಯ ಅಪ್ಪುಗೆ ಇದೆಯಲ್ಲ, ನಮ್ಮ ಮಕ್ಕಳನ್ನು ಬಾಚಿ ತಬ್ಬೋದು, ಅದು ಅವ್ಯಕ್ತವಾದಂತಹ ನಮ್ಮ ಪ್ರೀತಿಯನ್ನು ತೋರಿಸುವಂಥದ್ದು, ವ್ಯಕ್ತಪಡಿಸುವಂಥದ್ದು, ಕಾಳಜಿಯನ್ನು ಕೂಡ ಹೇಳುವಂಥದ್ದು. ಈ ದಿನ ಜುಲೈ ಅಂದರೆ ಪ್ರತಿ ವರ್ಷ ಜುಲೈ 3ನೇ ಸೋಮವಾರವನ್ನು ಹ್ಯಾಕ್ ಯುವರ್ ಕಿಡ್ಸ್ ಡೇ ಅಂತ ಕೂಡ ಪ್ರಪಂಚದಾದ್ಯಂತ ಜಾಗತಿಕವಾಗಿ ಆಚರಣೆ ಮಾಡ್ತಾರಂತೆ. ಯಾಕೆ ಈ ಒಂದು ದಿನದ ಆಚರಣೆ, ಹಾಗೆ ಮಕ್ಕಳನ್ನು ಈ ರೀತಿ ನಾವು ಅಪ್ಪಿಕೊಳ್ಳೋದ್ರಿಂದ ಏನೆಲ್ಲ ಒಂದು ಉಪಯುಕ್ತತೆ ಇದೆ, ಅದರ ಕುರಿತಾಗಿ ಕೂಡ ನಾವು ಮಾತಾಡೋಣ. ಅಪ್ಪುಗೆ ಈ ಪದವೇ ಒಂದು ರೀತಿ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು, ಹಾಗೆ ಒಂದು ಆ ಸೆಕ್ಯೂರ್ಡ್ ಫೀಲಿಂಗನ್ನು ಕೊಡುವಂಥದ್ದು. ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ, ಹಾಗೆ ನಿಮ್ಮಿಷ್ಟದ ಹಳೆಯ ಸುಮಧುರವಾದಂತಹ ಕನ್ನಡ ಗೀತೆಗಳನ್ನು ಕೂಡ ಕೇಳ್ತಾ ಕೇಳ್ತಾ ಸಾಗೋಣ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಈಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಒಂದು ಅಪರೂಪದ ಗೀತೆ ಇದು ಅಂತ ಹೇಳಿ ಹೇಳಬಹುದು. ಅಡ್ಡದಾರಿ ಚಿತ್ರದ ಹಾಡು, ಹುಣಸೂರು ಕೃಷ್ಣಮೂರ್ತಿಯವರ ರಚನೆ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಮಕ್ಕಳನ್ನು ಎಲ್ಲೋ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರ ಜೊತೆ ಮಾತಾಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ ಈ ದಿನಗಳಲ್ಲಿ ಅಂತ ಹೇಳಿ ಹೇಳಬಹುದು. ಕೆಲಸಕ್ಕೆ ಹೋಗ್ತಾರೆ ಅಪ್ಪ ಅಮ್ಮಂದಿರು, ಮಕ್ಕಳ ಜೊತೆ ಸಮಯವನ್ನು ಕಳೆಯೋದಕ್ಕೆ ಸಮಯವೇ ಆಗೋದಿಲ್ಲ. ಅವು ಕೂಡ ತಮ್ಮ ಗ್ಯಾಡ್ಜೆಟ್ಸ್ ಜೊತೆಗೆ ಬ್ಯುಸಿಯಾಗಿ ಬಿಟ್ಟಿರುವಂತಹ ಒಂದು ಕಾಲಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳಿ ಹೇಳ್ಬೋದು. ಆದರೂ ಕೂಡ ಪ್ರತಿದಿನ ಶಾಲೆಯಿಂದ ಬರುವಂತಹ ಮಕ್ಕಳಿಗೆ ಒಂದು ಪ್ರೀತಿಯ ಅಪ್ಪುಗೆಯನ್ನು ಮನೆಯಲ್ಲಿ ತಂದೆ ಅಥವಾ ತಾಯಿ ನೀಡಿದಾಗ ಅದು ಅವರ ಮೇಲೆ ಎಷ್ಟು ಒಳ್ಳೆಯ ಪರಿಣಾಮವನ್ನು ಬೀರುತ್ತಂತೆ ಗೊತ್ತಾ. ಮಕ್ಕಳ ಒಂದು ಮಿದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನೋವಂಥದ್ದು ಬಿಡುಗಡೆ ಆಗತ್ತಂತೆ. ಇದು ಹ್ಯಾಪಿ ಹಾರ್ಮೋನ್. ಇದು ಮಕ್ಕಳಲ್ಲಿ ಮಾನಸಿಕ ಒತ್ತಡ, ಭಯ ಮತ್ತು ಕೋಪವನ್ನು ಕಡಿಮೆ ಮಾಡುತ್ತಂತೆ. ಸೊ ಮಗು ದುಃಖದಿಂದ ಅಳ್ತಾ ಇದ್ದಾಗ ಅಥವಾ ಹೆದರಿದ್ದಾಗ ನಾವೇನು ಮಾತಿನ ಮೂಲಕ ಮಕ್ಕಳಿಗೆ ಒಂದು ಸಮಾಧಾನವನ್ನು ಹೇಳೋ ಅವಶ್ಯಕತೆಯೇ ಇಲ್ಲ. ಮಕ್ಕಳನ್ನು ತಬ್ಬಿ ಅವರ ಎದೆ ಬಡಿತವನ್ನು ಕೇಳುವಂತಹ ಪ್ರಯತ್ನ ಮಾಡಿದ್ರೆ ಸಾಕು, ತನ್ನಿಂತಾನೆ ಅವರ ಉದ್ವೇಗ, ಭಯ, ಹಾಗೆ ಏನೋ ಹೇಳ್ತೀವಿ ಹೆದರಿಕೆ ಎಲ್ಲವೂ ಕೂಡ, ಹಾಗೆ ಒತ್ತಡ ಎಲ್ಲವೂ ಕೂಡ ಕಡಿಮೆಯಾಗುವಂಥದ್ದು.

10:19 ಆಗಿದೆ. ಕೇಳ್ತಾ ಇದ್ದೀರಿ ಓಲ್ಡ್ ಏಜ್ ಗೋಲ್ಡ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಈ ಗೀತೆ ಒಂದೇ ಬಳಿಯ ಹೂಗಳು ಚಿತ್ತದ್ದು, ಎಸ್ ಜಾನಕಿಯವರು ಹಾಗೆ ಕೆಜೆ ಜೇಸುದಾಸ್ ಅವರು ಹಾಡಿರುವಂತಹ ಹಾಡು, ಗೀತಾಪ್ರಿಯ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ.

ಚಂದದ ಹಳೆಯ ಚಿತ್ರಗೀತೆಗಳೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆಯೇ ನಾವು ಮಕ್ಕಳನ್ನು ಅಪ್ಪೋದ್ರಿಂದ ಮಕ್ಕಳ ಮೇಲಾಗುವಂತಹ ಒಂದು ಪ್ರಯೋಜನಗಳು ಏನೇನು ಅಂತ ಹೇಳಿ ವೈಜ್ಞಾನಿಕವಾಗಿ ಮಕ್ಕಳ ಮೇಲೆ ಆಗುವಂತಹ ಪ್ರಯೋಜನಗಳ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮಕ್ಕಳನ್ನು ನಾವು ಆಗಾಗ್ಗೆ ತಪ್ಪಿಕೊಳ್ತಾ ಇರೋದ್ರಿಂದ ಆಕ್ಸಿಟೋಸಿನ್ ಅಂಶ ಹೆಚ್ಚಾಗಿ ಬಿಡುಗಡೆಯಾಗಿ ಮಕ್ಕಳಲ್ಲಿ ಒತ್ತಡ ಕಡಿಮೆ ಆಗುತ್ತಂತೆ, ಭಯ ಕೂಡ ಕಡಿಮೆ ಆಗುತ್ತಂತೆ, ಹಾಗೆ ಅವರು ಸಂತೋಷವಾಗಿರ್ತಾರಂತೆ. ಹಾಗೆಯೇ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಹೆಚ್ಚು ಅಪ್ಪುಗೆಯನ್ನು ಪಡೆಯುವಂತಹ ಮಕ್ಕಳು ಯಾರಿರ್ತಾರೆ, ಅವರ ಮೆದುಳು ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದುತ್ತಂತೆ. ಅಂದರೆ ಹಿಪೋಕ್ಯಾಂಪಸ್ ಅನ್ನುವಂತಹ ಒಂದು ಭಾಗ ಮೆದುಳಿನಲ್ಲಿ ಇದೆ, ಅದು ಉತ್ತಮವಾಗಿ ಬೆಳವಣಿಗೆ ಆಗತ್ತಂತೆ ಅತಿ ಹೆಚ್ಚು ಅಪ್ಪುಗೆಯನ್ನು ಪಡೆಯುವಂತಹ ಮಕ್ಕಳಲ್ಲಿ. ಇದವರ ಕಲಿಕೆ ಹಾಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತಂತೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು.

10:30 ಸಮಯ ಇದು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕೇಳ್ತಾ ಇದ್ದೀರಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಐವಿ ಶ್ರೀನಿವಾಸ್ ಅವರ ದನಿಯಲ್ಲಿ ಇರುವಂತಹ ಒಂದು ಗೀತೆ ಈಗ ಬ್ಲ್ಯಾಕ್ ಮಾರ್ಕೆಟ್ ಚಿತ್ರದ್ದು. ಎಂ ನರೇಂದ್ರ ಬಾಬು ಅವರು ಗೀತೆನ ಬರೆದಿದ್ದಾರೆ. ಸತ್ಯಂ ಅವರ ರಾಗ ಸಂಯೋಜನೆ ಈ ಹಾಡಿಗಿದೆ. ಎಸ್ ಜಾನಕಿಯವರು ಕೂಡ ದನಿಯಾಗಿದ್ದಾರೆ. ಆ ಒಂದು ಗೀತೆ ಈಗ ನಿಮಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮಕ್ಕಳನ್ನು ಅಪ್ಪೋದ್ರಿಂದ ಅವರ ಮೇಲೆ ಆಗುವಂತಹ ಒಂದು ಪ್ರಯೋಜನಗಳು ಏನೇನು, ವೈಜ್ಞಾನಿಕವಾಗಿ ಯಾವೆಲ್ಲ ಪ್ರಯೋಜನಗಳು ಆಗತ್ತೆ ಅನ್ನೋದರ ಕುರಿತಾಗಿಯೂ ಕೂಡ ನಾವು ಮಾತನಾಡ್ತಾ ಇದ್ವಿ. ನಾವು ಮಕ್ಕಳನ್ನು ಆಗಾಗ್ಗೆ ತಬ್ಬಿ ಹಿಡಿಯೋದ್ರಿಂದ ಪೋಷಕರ ಬೆಚ್ಚಿಗಿನ ಅಪ್ಪುಗೆ ಮಕ್ಕಳಿಗೆ ಈ ಜಗತ್ತಲ್ಲಿ ನಮಗೆ ರಕ್ಷಣೆ ಇದೆ ಅನ್ನುವಂತಹ ಭರವಸೆ ಹಾಗೆ ಧೈರ್ಯವನ್ನು ನೀಡುತ್ತಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಕ್ಕಳಿಗೆ ನಾವಲ್ಲದೆ ಇನ್ಯಾರಿರ್ತಾರೆ ಅಲ್ವಾ. ಮಕ್ಕಳು ನಂಬುವಂಥದ್ದು ನಮ್ಮನ್ನೇ. ಹಾಗಾಗಿಯೇ ನಾವು ಆ ಮಕ್ಕಳಿಗೆ ನಮ್ಮ ಬೆಚ್ಚಗಿನ ಅಪ್ಪುಗೆಯನ್ನು ನೀಡೋದು ಅವರಲ್ಲಿ ಒಂದು ಸುರಕ್ಷತಾ ಭಾವವನ್ನು ಮೂಡಿಸುತ್ತಂತೆ.

ಹಾಗೆ ಎಷ್ಟೇ ನಾವು ಬ್ಯುಸಿಯಾಗಿದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ, ಕೆಲಸದ ಒತ್ತಡ ಇದ್ದರೂ ಕೂಡ, ಮಕ್ಕಳಿಗೆ ಒಂದು ದಿನದಲ್ಲಿ ಕೆಲವಾರು ಬಾರಿಯಾದರೂ ಕೂಡ ನಾವು ಪ್ರೀತಿಯ ಅಪ್ಪುಗೆಯನ್ನು ನೀಡಬೇಕಂತೆ. ಅದರ ಹಾಗೆ ಮಾಡೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ನಗು ಮೂಡುತ್ತಂತೆ. ಇನ್ನು ಮಕ್ಕಳ ಮನಸ್ಸಲ್ಲಿ ನಗು ಮೂಡಿದ್ರೆ ನಮ್ಮ ಮುಖದ ಮೇಲೆ ಮೂಡದೇ ಇರುತ್ತಾ? ಖಂಡಿತವಾಗಿಯೂ ಅಲ್ವಾ. ಇನ್ನು ಮಕ್ಕಳಿಗೆ ಅಪ್ಪುಗೆ ನೀಡೋದ್ರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮಕ್ಕಳಲ್ಲಿ ನಮ್ಮ ಅಪ್ಪುಗೆಯ ಪ್ರೀತಿಯ ಸ್ಪರ್ಶ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ ಹೇಳಲಾಗತ್ತೆ. ಹಾಗೆಯೇ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಂತೆ. ಮತ್ತು ಮಕ್ಕಳು ಅಂದರೆ ನಮ್ಮ ಮಕ್ಕಳು ಇತರರ ಮೇಲೆ ಕಾಳಜಿ ಹಾಗೆ ಸಹಾನುಭೂತಿ ತೋರಿಸೋದನ್ನು ಕೂಡ ಕಲಿಸುತ್ತಂತೆ ನಾವು ಮಕ್ಕಳಿಗೆ ಆಗಿಂದಾಗ್ಗೆ ನೀಡುವಂತಹ ಪ್ರೀತಿಯ ಅಪ್ಪುಗೆ.

ಹೌದು, ಎಸ್ ಜಾನಕಿಯವರು ಮುಡುಪಾಗಿದ್ದು ಎಲ್ಲ ಕೇಳುಗ ಸಹೃದಯರಿಗೆ ಹೌದು ಅಲ್ವಾ. ತಮ್ಮ ಗೀತೆಯ ಅಭಿಮಾನಿಗಳಿಗೆಲ್ಲರಿಗೂ ಸಹ ಮುಡುಪಾದ ಗಾಯಕಿಯಾಗಿದ್ದರು ಎಸ್ ಜಾನಕಿಯವರು. ಚಂದದ ಗೀತೆಗಳು ಮುಡಿ ಬರ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಳೆಯ ಸುಮಧುರವಾದ ಕನ್ನಡ ಚಿತ್ರಗೀತೆಗಳು ಕೇಳುಗರು ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶಗಳನ್ನು ರವಾನೆ ಮಾಡಿದರೆ ರಮೇಶ್ ಶಿವಪುತ್ರ ಚೌಗುಲ ಅವರು, ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದ ವಿವಿಧ ಭಾರತಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ವಿಜಯ್ ಕುಮಾರ್ ಆರಾಧ್ಯ, ಪಾರ್ವತಿ ಹಳೆಯೂರು ಇಲ್ಲಿಂದ ಇವರು ಸಹ ಎಲ್ಲ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಚೆಸ್ ಬೋರ್ಡ್ ಮುಂದೆ ಕುಳಿತರೆ ಸಾಕು ತಲೆ ಒಳಗಿನ ಹರಳುಗಳೆಲ್ಲ ಹುರಿಯಬೇಕು. ಸಿಪಾಯಿ ಹೆಜ್ಜೆಗೆ ಆನೆ ಹೆದರತ್ತೆ, ಕುದುರೆ ಮಾತ್ರ ಡೊಂಕಾಗಿಯೇ ಜಿಗಿಯತ್ತೆ, ಮನೆಯಲ್ಲಿ ಹೆಂಡತಿಯದ್ದೇ ಪಾರುಪತ್ಯ, ಇಲ್ಲಿ ರಾಣಿಯ ಆಟ ನೋಡಿದ್ರೆ ಅದು ಸತ್ಯ ಅಂತ ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ರಾಣಿಗೆ ಯಾವುದೇ ಅಡೆತಡೆ ಇರೋದಿಲ್ಲ, ಹೇಗೆ ಬೇಕಾದರೂ ಚಲಿಸಲು ಸಾಧ್ಯವಾದಂತಹ ಹಾಗೆ ಆ ಒಂದು ಸ್ವತಂತ್ರ ಇರುವಂತಹ ಒಂದೇ ಒಂದು ಪಾನ್ ಅಂತ ಹೇಳಿದ್ರೆ ಅದು ರಾಣಿ. ನೋಡಿ, ಮನೆಯಲ್ಲೂ ಕೂಡ ಅದು ಅಪ್ಲೈ ಆಗತ್ತಂತೆ. ಹಾಗೇ ಎಚ್ ಎಸ್ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಕುಮಾರ್ ಬಂಗಾರಿ ಆಟೋ ಇವರು ಕಳಿಸಿದ್ದಾರೆ. ಹಾಗೆ ಆಟ ಕೂಡ ಅವ್ರಿಗೆ ಇಷ್ಟ ಅಂತೆ. ಚದುರಂಗದ ಆಟದ ಬಗ್ಗೆ ವಿವರಣೆ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಂದಿನಿ ಕುಮಾರ್ ಹೊಂಗನೂರು ಇಲ್ಲಿಂದ. ಹಾಗೆ ರಾಣಿಯವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹೇಮಾ ನನ್ನ ಇಷ್ಟೊಂದು ಹೊಗಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಇವರ ಹೆಸರು ರಾಣಿ, ಹಾಗೇ ಆಟದಲ್ಲಿ ಬರುವಂತಹ ಪಾನ್, ಅತಿ ಶಕ್ತಿಶಾಲಿಯಾದಂತಹ ಪಾನ್ ರಾಣಿ. ಹಾಗಾಗಿನೇ ಇವರು ಈ ಒಂದು ಸಂದೇಶವನ್ನು ಕಳಿಸಿದರೆ ಧನ್ಯವಾದ. ನೀವು ಕೂಡ ಹಾಗೆ ಇದ್ದೀರಾ ಮನೆಯಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಚಂದದ ಗೀತೆಗಳು ಅಂತ ಹೇಳಿ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆ ಅನಂತ್ ಕುಮಾರ್ ಅರಸು ಕಡಬ ಇವರು ಸಂದೇಶ ಕಳಿಸಿದ್ದಾರೆ ಕಾರ್ಯಕ್ರಮವನ್ನು ಮೆಚ್ಚಿ. ಹಾಗೆ ಮಾಹಿತಿ ಇಷ್ಟ ಆಗ್ತಾ ಇದೆ, ಮಕ್ಕಳ ಅಪ್ಪುಗೆಯ ಬಗ್ಗೆ ಇರುವಂತಹ ವೈಜ್ಞಾನಿಕ ಪ್ರಯೋಜನಗಳು ಇದಿಷ್ಟ ಆಯಿತು ಅಂತ ಹೇಳಿ ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹಾಡುಗಳು ಬಹಳ ಇಷ್ಟ ಆಯಿತು ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದರೆ, ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಆಗಿದೆ ಅಂತ ಹೇಳಿ ಸಮನ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ ಸಂದೇಶ ಕಳಿಸಿದ್ದಾರೆ, ಚೆಸ್ ಮಾಹಿತಿ ಇಷ್ಟ ಆಯಿತು, ಹಾಗೆ ಹಳೆಯ ಹಾಡುಗಳು ಮುದ ನೀಡಿತು ಅಂತ ಹೇಳಿ ಏನು ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಮಮತಾ ಮೇಘ ಧ್ರುವ ಬಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಅಪರೂಪದ ಹಾಡುಗಳನ್ನು ಇವತ್ತು ಕೇಳಿಸಿದ್ರಿ, ಧನ್ಯವಾದ ನಿಮಗೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾರಿವರು ಹೆಸರನ್ನು ತಿಳಿಸಿಲ್ಲ, 8298 ಈ ಒಂದು ಸಂಖ್ಯೆಯಿಂದ ಬಂದಿರುವಂತಹ ಸಂದೇಶ ಇದು. ಸುಭಾನ್ ಕೋರಿಯವರು ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ, ಹೇಮಾ ಹರೀಶ್ ಅವರಿಗೆ ಧನ್ಯವಾದ ಅಂತ ಹೇಳಿ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡ ಇವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಚದುರಂಗದ ಬಗ್ಗೆ ಮಾಹಿತಿ ಇಷ್ಟ ಆಯಿತು, ಹಾಗೆ ಹಳೆಯ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಇಷ್ಟ ಆಯಿತು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರ ಸಂದೇಶ ಬಂದಿದೆ, ಮತ್ತು ಹಿತೇಂದ್ರ ಅವರ ಸಂದೇಶ ಬಂದಿರೋದು ಅಸ್ಸಾಂನಿಂದ. ನಾಗರಾಜ್ ಕುಡೇಕಲ್ ಗಂಗಾವತಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಮನಸ್ಸಿಗೆ ಬೇಸರವೇನೇ ಇದ್ದರೂ ಕೂಡ ಮಕ್ಕಳ ಅಪ್ಪುಗೆ ನಮಗೂ ಕೂಡ ಆನಂದವನ್ನು ತರುವಂಥದ್ದು ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಷ್ಟು ಸತ್ಯ ಅಲ್ವಾ ಈ ಒಂದು ಮಾತು. ಹಾಗೆಯೇ ಇಂಡಿ ತಾಲೂಕಿನ ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಅವರ ಒಂದು ಮೆಚ್ಚುಗೆಯ ಸಂದೇಶ, ಸೌರಾಷ್ಟ್ರಪೇಟೆಯ ಅಮರಾವತಿ ಹರಿಕುಮಾರ್ ಇವರ ಸಂದೇಶ, ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆ ತಿಪ್ಪೇಸ್ವಾಮಿಯವರು ಹರಿಹರದ ನಮ್ಮ ಕೇಳುಗರು, ಮತ್ತು ರಮೇಶ್ ಗಾಯತ್ರಿ ನಗರದಿಂದ, ಹಾಗೆ ಲಿಂಗಸಗೂರು ಹಟ್ಟಿ ಚಿನ್ನದಗಣಿಯಲ್ಲಿಂದ ಗುಂಡಪ್ಪ ಅವರು ಸಂದೇಶ ಕಳಿಸಿದರೆ, ವಿವಿಧ ಭಾರತಿಯಲ್ಲಿ ಒಳ್ಳೆಯ ಸಲಹೆಗಳು ಬರುತ್ತೆ, ಮಾಹಿತಿ ಬರುತ್ತೆ, ನಮಗಂತೂ ಬಹಳನೇ ಇಷ್ಟ ಕೇಳೋದಕ್ಕೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರೋ ಅಕ್ಕ ಮಹಾದೇವಿ ಕುಡೇಕಲ್ ಗಂಗಾವತಿಯಲ್ಲಿಂದ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ, ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಿದ್ದೀವಿ, ಎಲ್ಲವೂ ಸಹ ಚೆನ್ನಾಗಿ ಬಂತು ಅಂತ ಹೇಳಿ ವರಲಕ್ಷ್ಮಿ

ಪೀಣ್ಯದಿಂದ ಶೈಲಿನಿ ಮುರಳೀಧರ್ ಅವರು ಸಂದೇಶ ಕಳಿಸಿ ಮಕ್ಕಳ ಅಪ್ಪುಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನೋದು ಕೇಳಿ ತುಂಬ ಇಷ್ಟ ಆಯಿತು ಆ ಮಾಹಿತಿ. ಹಾಗೆಯೇ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳನ್ನು ಕೇಳಿ ಕಿವಿ ಪಾವನ ಆಗೋಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ವಿ ಇಷ್ಟ ಆಯಿತು ಅಂತ ಹೇಳಿ ಜಗದೀಶ್ವರ ಆಚಾರ್ ಅವರ ಸಂದೇಶ ಹೇಳ್ತಾ ಇದೆ. ಮತ್ತು ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದರೆ ಅರುಣ ಮೈತ್ರಿಯವರ ಸಂದೇಶ ನಮಗೆ ತಲುಪಿದೆ. ಧನ್ಯವಾದ ನಿಮ್ಮೆಲ್ಲರ ಆತ್ಮೀಯತೆಗೆ. ಕಾರ್ಯಕ್ರಮಗಳನ್ನು ಕೇಳ್ತಾ ಜೊತೆ ಜೊತೆಗೆ ಸಂದೇಶಗಳನ್ನು ಕೂಡ ರವಾನಿಸ್ತಾ ನಮ್ಮ ಜೊತೆಯಾಗಿರ್ತೀರಿ. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಈ ಒಂದು ಚಂದದ ಗೀತೆಯೊಂದಿಗೆ ಇಂದಿನ ಓಲ್ಡೀಸ್ಗಳನ್ನ ನಮ್ಮ ಪಯಣ ಇಲ್ಲಿಗೆ ಕೊನೆಗೊಳ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಇನ್ನೂ ಕೇಳುಗರ ಸಂದೇಶಗಳು ಬರ್ತಾನೇ ಇದೆ. ಭಾಗ್ಯಲಕ್ಷ್ಮಿಯವರು ನಾಗರಬಾವಿಯಿಂದ ಸಂದೇಶ ಕಳಿಸಿದರೆ, ಹಾಗೆ ವೀಣಾ ದಾವಣಗೆರೆಯಿಂದ, ಮತ್ತು ಚರ್ಚನ್ ತಾಲೂಕು ಲೋಣಿಯಿಂದ ಅಂಬಿಕಾ ಕುಂಬಾರ್ ಮತ್ತು ಅಂಕಿತಾ ಕುಂಬಾರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಐಟಿಐ ಲೇಔಟ್ನ ಚಂದ್ರಮುಖಿಯವರು, ಹಾಗೆಯೇ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಲ್ಲಿನ ನಮ್ಮ ಕೇಳುಗರು, ಹಾಗೆ ಜೈಗ್ರಾಮ ಗುರುಮಿಟ್ಕಲ್ ತಾಲೂಕು ಇಲ್ಲಿನ ನಮ್ಮ ಕೇಳುಗರಾದ ವೆಂಕಟೇಶ್ ಪಾಲಾದಿಯವರು, ರಾಜಶೇಖರ್ ಹೊಸಪೇಟೆಯಿಂದ, ಮತ್ತು ಮಂಜುಳಾ ಮುನಿಯಪ್ಪ ಅವರು, ಹಾಗೆ ಇನ್ಯಾರು ಹೆಸರನ್ನು ತಿಳಿಸಿ ನೀವು 8298. ಹಾಗೆಯೇ ಪುಟ್ಟರಾಜು ಇವರು ಸಂದೇಶ ಕಳಿಸಿರೋದು ಕಸವನಹಳ್ಳಿಯಿಂದ, ಹಾಗೆ ನಿರ್ಮಲಾ ಅವರ ಸಂದೇಶ ಗೊರಗುಂಟೆ ಪಾಳ್ಯದಿಂದ ಬಂದಿದೆ. ಎಲ್ಲ ಹಾಡುಗಳನ್ನು ಕೂಡ ಇವತ್ತು ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ವಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಅಂತ ಹೇಳ್ತಾ, ಇದರೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಬೆಳಗ್ಗೆಯಿಂದಲೂ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಚ್ಯುತಿಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಈಗ ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಅಮಾನತಿನಲ್ಲಿರಿಸಿರುವ ರಾಜ್ಯಪಾಲರ ಆದೇಶವನ್ನು ರಾಜ್ಯ ಸಚಿವ ಸಂಪುಟ ಅನುಮೋದಿಸಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಹೊಸದಾಗಿ ಮಂಜೂರು ಮಾಡಿರುವ ವಿದ್ಯಾರ್ಥಿ ನಿಲಯಗಳಿಗೆ 7,500 ಎರಡು ಹಂತದ ಹಾಸಿಗೆಗಳನ್ನು ಹಾಗೂ 15,000 ಹಾಸಿಗೆಗಳನ್ನು ಒಟ್ಟು 29,98,00,000 ರೂಪಾಯಿ ಅಂದಾಜು ಮೊತ್ತದಲ್ಲಿ ಖರೀದಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇರಾನ್ನಲ್ಲಿ ಉಲ್ಬಣಗೊಳ್ಳುತ್ತಿರುವ ಅಸ್ಥಿರತೆ ಮತ್ತು ಸಂಘರ್ಷದ ವಾತಾವರಣದ ಹಿನ್ನೆಲೆಯಲ್ಲಿ ಭಾರತೀಯ ರಾಯಭಾರ ಕಚೇರಿ ಭಾರತೀಯ ನಾಗರಿಕರಿಗೆ ಪರಿಷ್ಕೃತ ಸಲಹಾ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ್ದು, ಇರಾನ್ಗೆ ಕೈಗೊಳ್ಳಲು ಉದ್ದೇಶಿಸಿರುವ ಪ್ರಯಾಣವನ್ನು ಮುಂದೂಡುವಂತೆ ಹಾಗೂ ಈಗಾಗಲೇ ಇರಾನ್ನಲ್ಲಿರುವ ತಾತ್ಕಾಲಿಕವಾಗಿ ಇರಾನ್ ತೊರೆಯುವಂತೆ ಸಲಹೆ ನೀಡಿದೆ. ಜಮ್ಮು ಕಾಶ್ಮೀರದ ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಸಂಭವಿಸಿದ ಭೀಕರ ಮೆಗಾಸ್ಫೋಟ ಮತ್ತು ಪ್ರವಾಹಕ್ಕೆ ಕನಿಷ್ಠ 12 ಜನರು ಮೃತಪಟ್ಟಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಸುಮಾರು 50 ಹೆಚ್ಚು ಮನೆಗಳು, 100 ಅಂಗಡಿಗಳು ಹಾಗೂ ಸಾರ್ವಜನಿಕ ಮೂಲಸೌಕರ್ಯಗಳು ಧ್ವಂಸಗೊಂಡಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂಯೋಜಿ ಸೂಚ್ಯಂಕ ಸೆನ್ಸೆಕ್ಸ್ 523 ಅಂಕಗಳ ಇಳಿಕೆಯೊಂದಿಗೆ 77,628 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂಯೋಜಿ ಸೂಚ್ಯಂಕ ನಿಫ್ಟಿ ಕೂಡ 134 ಅಂಕ ಇಳಿಕೆಯ ನಂತರ 24,198 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 12 ಇಳಿಕೆಯೊಂದಿಗೆ 96.42 ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಗಳಿಸುವ ಮೂಲಕ ಪ್ರತಿಷ್ಠಿತ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಕಿಲಿಯನ್ ಎಂಬಾಪೆ ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮೂಲಕ ವಿಶ್ವಕಪ್ ಗೋಲ್ಡನ್ ಬೂಟ್ 2 ಬಾರಿ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಚೆನ್ನೈನಲ್ಲಿ ನಡೆಯುತ್ತಿರುವ ಭಾರತದ ಪ್ರತಿಷ್ಠಿತ ಕ್ಲಾಸಿಕಲ್ ಚೆಸ್ ಟೂರ್ನಿ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ 2026 4 ಸುತ್ತಿನ ಎಲ್ಲಾ ಪಂದ್ಯಗಳು ಡ್ರಾನಲ್ಲಿ ಮುಕ್ತಾಯಗೊಂಡಿವೆ. ಇದರೊಂದಿಗೆ ಫ್ರಾನ್ಸ್ನ ಗ್ರ್ಯಾಂಡ್ ಮಾಸ್ಟರ್ ಅಲಿರೆಜಾ ಫಿರೌಜಾ ಭಾರತದ ಅರ್ಜುನ್ ಎರಿಕೈಸಿ ವಿರುದ್ಧ ಅರ್ಧ ಅಂಕದ ಮುನ್ನಡೆಯೊಂದಿಗೆ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 11:09 ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ. ಈ ಸಮಯದ ಪ್ರಸಾರದಲ್ಲಿ ನಿಮ್ಮ

ಜೊತೆ ನಾನು ಅನುಪಮ ಕೆಎನ್. ಇನ್ನೀಗ ಅಯೋಗ್ಯ ಚಿತ್ರದ ಹಾಡನ್ನ ಕೇಳಿ. ಸಂಜಿತ್ ಹೆಗ್ಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಮಾಡಿದ್ರ 102.9 FM ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ, ಅದರಲ್ಲೂ ಹೊಸ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದೀಗ ನೀವು ಕೇಳಿದ್ದು ಮೇಲುಕೋಟೆ ಮಂಜಾ ಚಿತ್ರದ್ದು, ಟಿಪ್ಪು, ಆಕ್ಸರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರು ಈ ಗೀತೆಯನ್ನ ಬರೆದಿದ್ರು, ಗಿರಿಧರ್ ದಿವನ್ ಅವರ ಸಂಗೀತವಿತ್ತು. ಇನ್ನೀಗ ತ್ರಿವಿಕ್ರಮ ಚಿತ್ರದ ಹಾಡು, ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ ರತ್ನಮಂಜರಿ ಚಿತ್ರದ ಹಾಡನ್ನ ಕೇಳಿದ್ರಿ. ಇದು 2019 ತೆರೆ ಕಂಡಂತಹ ಸಿನಿಮಾ, ವಿಜಯಪ್ರಕಾಶ್ ಅವರು ಹಾಡಿದ್ರು. ಮುಂದಿನ ಗೀತೆ ಫಾರ್ಚುನರ್ ಚಿತ್ರದ್ದು. ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಾರೆ, ಕೆಎಸ್ ನರಸಿಂಹಸ್ವಾಮಿಗಳ ರಚನೆ ಇದು. ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಸಿರಿಗೆರೆಯ ನೀರಲ್ಲಿ ಈ ಒಂದು ರಚನೆ ಕೆ ಎಸ್ ನರಸಿಂಹಸ್ವಾಮಿಗಳದ್ದು. ಈ ಒಂದು ಪದ್ಯವನ್ನು ಮೈಸೂರು ಮಲ್ಲಿಗೆ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಚಿತ್ರಗೀತೆಯಾಗಿ. ಹಾಗೆ ಫಾರ್ಚುನರ್ ಅಂತ ಹೇಳಿ ಹೊಸ ಸಿನಿಮಾ, ಆ ಸಿನಿಮಾದಲ್ಲಿಯೂ ಸಹ ಕೆ ಎಸ್ ನರಸಿಂಹಸ್ವಾಮಿಗಳ ಪದ್ಯವನ್ನು ಚಿತ್ರಗೀತೆಯಾಗಿ ಅಳವಡಿಸಿಕೊಳ್ಳಲಾಗಿತ್ತು. ಆ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ಕೆಲವರೇ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 11:31. ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸುಮಾರು 30 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ನಟರಾಗಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಪೋಷಕ ನಟರೊಬ್ಬರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಕಲಾಭಾರತಿ ಕಾರ್ಯಕ್ರಮದ ಆರಂಭದಲ್ಲಿ ಚಿನ್ನಾರಿ ಮುತ್ತ ಚಿತ್ರದ ಹಾಡನ್ನು ಕೇಳಿ. ಈ ಒಂದು ಸಿನಿಮಾದಲ್ಲಿ ಈ ಒಬ್ಬ ನಟರು ಹೀರೋ ಅಂತಲೇ ಹೇಳ್ಬೋದು. ಹೇಗೆ ಅಂದರೆ ಒಬ್ಬ ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸಿ ಮೇಲುಸ್ತರಕ್ಕೆ ತರುವಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಯಾರವರು ಸದ್ಯದಲ್ಲೇ ಹೇಳ್ತೀನಿ. ಈಗ ಚಿನ್ನಾರಿ ಮುತ್ತ ಚಿತ್ರದ ಈ ಹಾಡನ್ನು ಕೇಳಿ ಬನ್ನಿ. ನಂತರ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪೋಷಕ ನಟರೊಬ್ಬರ ಕುರಿತಾದ ಮಾತುಗಳು ಹಾಡುಗಳು ನಿಮಗಾಗಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕಲಾ ಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೆಳಗ್ರೆ. ಚಿನ್ನಾರಿ ಮುತ್ತ ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ, ರೆಕ್ಕೆ ಇದ್ದರೆ ಸಾಕೆ ಅನ್ನೋ ಹಾಡು. ಈ ಒಂದು ಸಿನಿಮಾದಲ್ಲಿ

ಪೋಷಕ ನಟರಾಗಿ ಒಂದು ರೀತಿ ಹೀರೋ ರೋಲ್ ಅಂತಾನೆ ಹೇಳ್ಬೋದು ಅಭಿನಯಿಸಿದ್ದಾರೆ. ಅವರ ಕುರಿತಾಗಿ ನಾವು ಕಲಾ ಭಾರತಿಯಲ್ಲಿ ಮಾತಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಅನೇಕರು ದತ್ತಾತ್ರೇಯ ಅವರು ಇರ್ಬೋದಾ ಅಂತಿದ್ದೀರಿ, ಇನ್ನ ಕೆಲವರು ಅವಿನಾಶ್ ಅವರಿರ್ಬೋದು ಅಂತ ಹೇಳ್ತಾ ಇದ್ದೀರಿ. ಹೌದು ಕೇಳುಗರೆ, ನಾವಿವತ್ತು ಮಾತನಾಡ್ತಿರುವಂತಹ ಪೋಷಕ ನಟರು ಅವಿನಾಶ್ ಅವರು. ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ಪೋಷಕ ನಟರಲ್ಲಿ ಅವಿನಾಶ್ ಎಳಂದೂರು ಸಹ ಒಬ್ಬರು. ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲದ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೆ ಮಲಯಾಳಂ ಚಿತ್ರ ಸೇರಿದಂತೆ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು ವಿಶೇಷವಾಗಿ ಪೋಷಕ ಪಾತ್ರಗಳು ಜೊತೆಗೆ ಖಳನಾಯಕನ ಪಾತ್ರಗಳು ಅಂದರೆ ನೆಗೆಟಿವ್ ಶೇಡ್ ಇರುವಂತಹ ಪಾತ್ರಗಳಲ್ಲಿಯೂ ಸಹ ಅಭಿನಯಿಸಿದ್ದಾರೆ. ಹೀಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಅವಿನಾಶ್ ಎಳಂದೂರು ಅವರು. ಇವರ ಕುರಿತಾದ ಮತ್ತಷ್ಟು ಮಾತುಗಳು ನಿಮಗಾಗಿ. ಇನ್ನೀಗ ಮತದಾನ ಚಿತ್ರದ ಹಾಡು ಕೇಳಿ.

ಅವಿನಾಶ್ ಅವರ ಮೂಲ ಹೆಸರು ಯಳಂದೂರು ನಾರಾಯಣ ರವೀಂದ್ರ ಅಂತ ಹೇಳಿ. ಚಿತ್ರರಂಗಕ್ಕೆ ಬಂದ ಮೇಲೆ ಅವಿನಾಶ್ ಆಗ್ತಾರೆ. ಹಾಗೆ ಇವರು ಓದಿರೋದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ. ಕೆಳಗರೆ ಅವಿನಾಶ್ ಅವರ ಕುರಿತಾದ ಒಂದು ಮುಖ್ಯ ಮಾಹಿತಿ ಏನಪ್ಪ ಅಂದರೆ, ಚಿತ್ರರಂಗಕ್ಕೆ ಬರುವ ಮೊದಲು ಅವಿನಾಶ್ ಅವರು ಇಂಗ್ಲಿಷ್ ಉಪನ್ಯಾಸಕರಾಗಿದ್ರು, ಅಂದರೆ ಲೆಕ್ಚರರ್ ಆಗಿದ್ರು. ನಂತರ ರಂಗಭೂಮಿಗೆ ಕಾಲಿಡ್ತಾರೆ, ಆ ನಂತರ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನ ಪಡೆದುಕೊಳ್ತಾರೆ ಅವಿನಾಶ್ ಅವರು. ನಮಗೆ ಅವಿನಾಶ್ ಅಂದ ತಕ್ಷಣ ಅನೇಕ ಸಿನಿಮಾಗಳು ಕಣ್ಮುಂದೆ ಬರುತ್ತೆ. ಆಪ್ತ ಮಿತ್ರ, ಆಪ್ತ ರಕ್ಷಕ, ದ್ವೀಪ, ಮತದಾನ, ಈಗಷ್ಟೇ ಹಾಡನ್ನು ಕೇಳಿದ್ರಲ್ಲ, ಇನ್ನು ಚಿನ್ನಾರಿ ಮುತ್ತ, ಅಪ್ಪು, ಉಗ್ರಂ, ಹೀಗೆ ಅನೇಕ ಸಿನಿಮಾಗಳಲ್ಲಿ, ಸುಮಾರು 500 ಚಿತ್ರಗಳಲ್ಲಿ ಅವಿನಾಶ್ ಅವರ ಅಭಿನಯ ಇದೆ.

ಅವಿನಾಶ್ ಅವರು ಕನ್ನಡಿಗರಿಗೆ ಹೆಚ್ಚು ಆಪ್ತರಾಗಿದ್ದು ಆಪ್ತ ಮಿತ್ರ ಮತ್ತೆ ಆಪ್ತ ರಕ್ಷಕ ಈ ಒಂದು ಸಿನಿಮಾಗಳಲ್ಲಿ ಅಭಿನಯಿಸಿದ ನಂತರ ಈ ಒಂದು ಸಿನಿಮಾಗಳಲ್ಲಿ ಮಂತ್ರವಾದಿಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ರು. ಹಾಗೆ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅನ್ನೋ ಒಂದು ಡೈಲಾಗ್, ಅಂದರೆ ಆಪ್ತ ರಕ್ಷಕ ಚಿತ್ರದ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅನ್ನೋ ಡೈಲಾಗ್ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿತ್ತು. ಇವತ್ತಿಗೂ ಆ ಒಂದು ಡೈಲಾಗ್ ನಮಗೆ ನೆನಪಾಗುತ್ತೆ ಅವರ ಒಂದು ನಟನೆಯಲ್ಲಿ. ಇನ್ನೀಗ ಆಪ್ತ ರಕ್ಷಕ ಚಿತ್ರದ ಈ ಹಾಡನ್ನು ಕೇಳೋಣ.

0: ನಾಗವಲ್ಲಿ.
1: ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪೋಷಕ ನಟರಲ್ಲಿ ಒಬ್ಬರಾದಂತಹ ಅವಿನಾಶ್ ಅವರ ಕುರಿತಾಗಿ ಮಾತನಾಡಿದ್ವಿ. ಇನ್ನು ಅವಿನಾಶ್ ಅವರು ಮಾಳವಿಕಾ ಅವಿನಾಶ್ ಅವರನ್ನ ಆವರಿಸಿದ್ದಾರೆ. ಇವರು ನಟಿ ಮತ್ತು ನಿರೂಪಕಿಯೂ ಹೌದು. ಅವಿನಾಶ್ ಅವರು ಗಂಭೀರ, ಅಧಿಕಾರಯುತ ಹಾಗೆ ಭಾವನಾತ್ಮಕ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಕನ್ನಡ ಚಿತ್ರರಂಗದ ಅತ್ಯುತ್ತಮ ಪೋಷಕ ನಟರಲ್ಲಿ ಒಬ್ಬರು ಅಂಥೇಳಿ ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಇವರಿಗೆ ಅನೇಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಸಹ ಲಭಿಸಿವೆ. ಇನ್ನೀಗ ಅವಿನಾಶ್ ಅವರ ಅಭಿನಯದ ಅಪ್ಪು ಚಿತ್ರದ ಈ ಹಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35,99,00,000 ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ ನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ದ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00-9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00-4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8,77,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೆ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
2: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ್ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:07. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳುಗರೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಸಹ ಕಾಲ್ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿ. ಕರೆ ಮಾಡಬೇಕು ಅಂದರೆ ನಮ್ಮ ಸಂಖ್ಯೆ ಹೀಗಿದೆ: 0802237778. ಮತ್ತೊಂದು 0802237799. ಮತ್ತು ಒಂದು ಸಂಖ್ಯೆ 0802226392. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ: 0802237078. ಮತ್ತೊಂದು 0802237079. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಈ ಸಮಯ ಕೇಳಿ ಆನಂದಿಸಿ. ಇದು ಕರೆಗೊಂದು ಹಾಡು ಕಾರ್ಯಕ್ರಮ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಕೇಳೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಸರ್, ತಮ್ಮ ಹೆಸರು?
1: ನಾವ್ ಬೆಂಗಳೂರಿಂದ ಗಿರೀಶ್ ಅಂತ, ಆಯುರ್ವೇದ ಲಿಂಗಾಜಪುರದಿಂದ ಮಾತಾಡ್ತಾ ಇದೀವಿ.
0: ಗಿರೀಶ್ ಅವರೇ, ಯಾವ ಹಾಡು ಬೇಕು ನಿಮ್ಗೆ?
1: ಡಾಕ್ಟರ್ ರಾಜ್ಕುಮಾರ್ ಇರೋದು ಸಮಯದ ಗೊಂಬೆಯಿಂದ ನನ್ನ ಸರದಾರ ಬಾರು ಸರದಾರ ಅನ್ನೋ ಹಾಡು ಸಾಂಗ್ ಬೇಕಾಗಿದೆ.
0: ಏನ್ ಮಾಡ್ಕೊಂಡಿದ್ದೀರಿ ನೀವು?
1: ನಾವು ಒಂದು ಲೋಕಲ್ ಎಂಪ್ಲಾಯ್ ಆಗಿದ್ದೀವಿ. ಅದೊಂದು ಮೆಡಿಕಲ್ ಕಂಪನಿ ದೊಡ್ಡದು ಒತ್ತೂರಲ್ಲಿ, ಅಲ್ಲಿದ್ದೀವಿ. ಮಗಳು ಫಿಸಿಯೋಥೆರಪಿ ಡಾಕ್ಟರ್ ಹೋಗ್ತಾ ಇದ್ದಾಳೆ, ಮಗ ಇಂಜಿನಿಯರ್ ಮುಗಿಸಿ ಯಾರೋ ಒಂದು ಫಾರಿನ್ ಕಂಪನಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ.
0: ಸಾರ್ಥಕ ಬದುಕು ಹಾಗಾದ್ರೆ.
1: ಸಾರ್ಥಕ ಎಲ್ಲ ದೇವರ ಆಶೀರ್ವಾದ, ದೇವರ ಆಶೀರ್ವಾದ. 2004 ಅಲ್ಲಿ ಮೇಡಮ್, ಇನ್ನೊಂದು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನನ್ನ ಮಗನ ಹೆಸರು ಗುರುರಾಜ್ ಅಂತ, ಡಾಕ್ಟರ್ ರಾಜ್ಕುಮಾರ ಅವ್ರಿಗೆ ನಾಮಕರಣ ಮಾಡಿ ಹೆಸರೆಲ್ಲ ಇಟ್ಟಿದ್ದಾರೆ ಮ್ಯಾಮ್.
0: ಓ, ಗುರುರಾಜ್ ಅಂತ ಹೇಳ?
1: ನನ್ನ ಮಗನ ಹೆಸರು ಗುರುರಾಜ್ ಅಂತ.
0: ಓಕೆ ಓಕೆ.
1: ಅವರೇ ನಾಮಕರಣ ಎಲ್ಲ ಮಾಡಿ ಗುರುರಾಜ್ ಅಂತ ಇಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್ ಅವತ್ತು. ಅಪ್ಪಾಜಿ ಅಂದ್ರೆ ನಂಗೆ ಅವ್ರಂದ್ರೆ ತುಂಬಾ ಪ್ರಾಣ, ಅವರು ನನ್ಗೆ ಜೀವನ ಇಟ್ಕೊಂಡಿದ್ದೀನಿ. ಪುನೀತ್ ರಾಜ್ಕುಮಾರ್ ನನಗೆ ತುಂಬಾ ಇಷ್ಟ.
0: ಬಹಳ ಖುಷಿ ಆಯ್ತು. ನಿಮ್ಮ ಅಭಿಮಾನ ಇದೆಯಲ್ಲ, ಅದು ಬಹಳ ದೊಡ್ಡ.
1: ನನ್ನ ಮಗನ 3-4 ಅವರ್ಸ್ ಪುನೀತ್ ಅಪ್ಪು ಅವರೇ ನಮ್ ಕೈ ಕೊಟ್ಟೇ ಇಲ್ಲ ಮ್ಯಾಮ್. ನಾವು ನಮ್ಮ ಪ್ರಯತ್ನ ಮಾಡ್ತೇವೆ. ನಾವಿಬ್ರು ಬ್ಲೈಂಡ್, ಮಗು ಎಲ್ಲೋಯ್ತು, ಮಗು ಎಲ್ಲೋಯ್ತು ಅಂತ. ಆಮೇಲೆ ಅವ್ರು ಪಿಎ ಬಂದಿದ್ರು, ಅಪ್ಪು ಸರ್ಸ್ಕೊಳಗ್ ಏನ್ ತರ್ಕರ್ಸ್ಕೋಬೇಡಿ ಅನ್ಬಿಟ್ಟು ಅಂತ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು

0: ಚೈನ್ ಎಲ್ಲ ಹಾಕಿ ನಾಮಕರಣ ಮಾಡಿ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ತಿದ್ರು ಮ್ಯಾಮ್.
1: ತುಂಬಾ ಖುಷಿ ಆಯ್ತು ಇವ್ರೇ. ಅಂದ್ರೆ ನಿಮ್ಮ ಒಂದು ರಾಜ್ಕುಮಾರ್ ಅವರ ಜೊತೆಗಿನ ಒಡನಾಟ ಇದೆಯಲ್ಲ ನಿಮ್ಮ ಕುಟುಂಬದ್ದು, ಅದನ್ನ ಕೇಳಿ ಬಹಳ ಖುಷಿ ಆಯ್ತು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮತ್ತೆ ಅವರೇ ಹಾಡಿರುವ ಹಾಡನ್ನ ಸಹ ಕೇಳಿದ್ದೀರಿ, ಆ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ.
0: ಹಲೋ,
1: ಹಾ ಹೇಳಿ.
0: ಅದೇ 2000 ಡಾಕ್ಟರ್ ರಾಜ್ಕುಮಾರ್ ಅವರು ವಿಶೇಷ ನಂದನ ಕಾರ್ಯಕ್ರಮ ನಡೆಸ್ಕೋತಾರೆ, ಅದು ದಯವಿಟ್ಟು ಪ್ರಸಾರ ಮಾಡಬೇಕಲ್ಲ.
1: ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಆಕಾಶವಾಣಿ ಬೆಂಗಳೂರು ಅಂತ ಹೇಳಿ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಅನೇಕ ಕಲಾವಿದರ ಸಂದರ್ಶನ ಇರುತ್ತೆ. ಅದನ್ನ ಕೇಳಿ ಆಯ್ತಾ? ಆಯ್ತು, ಧನ್ಯವಾದ.
0: ತುಂಬಾ ಖುಷಿ ಆಯ್ತು.
1: ನಮ್ಗೂ ಖುಷಿ ಆಯ್ತು.
0: ಥ್ಯಾಂಕ್ ಯು.

0: ಒಂದು ಸುಂದರ ನಗುವಿನೊಂದಿಗೆ ಈ ಒಂದು ಹಾಡು ಮುಕ್ತಾಯ ಆಯ್ತು. ಒಳ್ಳೆಯ ಹಾಡನ್ನ ಕೇಳಿದ್ವಿ. ಈಗ ಮುಂದಿನ ಕರೆಯನ್ನ ಮಾತನಾಡ್ಸೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ.
1: ಚೆನ್ನಾಗಿದ್ದಾರೆ ಮೇಡಮ್?
0: ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಆದಿನಾರಾಯಣ ಸ್ವಾಮಿ ಮೇಡಮ್.
0: ಹೆಸರು ಹೇಳಿ.
1: ಆದಿನಾರಾಯಣ ಸ್ವಾಮಿ.
0: ಆದಿನಾರಾಯಣ ಸ್ವಾಮಿ ಎಲ್ಲಿಂದ?
1: ರಾಮಚಂದ್ರ ಮೇಡಮ್.
0: ಹ್ಮ್. ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀವಿ ಮೇಡಮ್.
0: ಏನ್ ಮಾಡ್ಕೊಂಡಿರೋದು ನೀವು?
1: ಏನಿಲ್ಲ ಮೇಡಮ್, ಮನೆಯಲ್ಲಿ ಇರೋದು.
0: ಹಾಗಾಗಿ ಆಕಾಶವಾಣಿ ಕೇಳೋದಕ್ಕೆ ತುಂಬಾ ಸಮಯ ಸಿಗುತ್ತೆ. ಓಕೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಿ?
1: ಬೆಳಗ್ಗೆ ನಾದೋಪಾಸನೆ, ಮತ್ತೆ ಕನ್ನಡ ರತ್ನ ಭಂಡಾರ, ಮತ್ತೆ ಬಂದ್ಬಿಟ್ಟು 8 ಗಂಟೆಗೆ ಬರ್ತಾರೆ. 8 ಕಾಲದಿಂದ ಎಂಟೂವರೆಯಿಂದ
0: ಅಂತೂ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಿ.
1: ಆಯ್ತು,
0: ಯಾವ ಹಾಡು ಬೇಕು?
1: ಹಳ್ಳಿ ಮಾಸ್ಟರ್ ಮೇಡಮ್.
0: ಹಳ್ಳಿ ಮಾಸ್ಟರ್ ಚಿತ್ರದ ಯಾವ ಹಾಡು?
1: ಅಂದ್ರೆ
0: ಟೈಟಲ್ ಟ್ರ್ಯಾಕ್. ಆಯ್ತು, ನಿಮ್ಗಾಗಿ ಹಾಡು ಪ್ರಸಾರ ಆಗತ್ತೆ. ಧನ್ಯವಾದ.
1: ಹಾ, ಓಕೆ.

0: 12:23 ಆಗಿದೆ. ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಇನ್ನೀಗ ಮುಂದಿನ ಕರೆ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಿಮ್ಮ ಹೆಸರು?
1: ಬಾಬು ಅಂತಾರೆ.
0: ಬಾಬು ಅವರು ಎಲ್ಲಿಂದ ಕರೆ ಮಾಡಿರೋದು?
1: ವಿದ್ಯಾರಣ್ಯಪುರ ದೊಡ್ಡಬಮ್ಮಸಂದ್ರ ರೀ.
0: ವಿದ್ಯಾರಣ್ಯಪುರ ದೊಡ್ಡಬಮ್ಮಸಂದ್ರದಿಂದ.
1: ಹೌದು.
0: ಏನ್ ಮಾಡ್ಕೊಂಡಿದ್ದೀರಿ ಸರ್?
1: ಮನೆಯಲ್ಲಿ ತಿನ್ರಿ, 5 ವರ್ಷ ಇಂದ ಕಣ್ಣು ಕಾಣಿಸಲ್ಲ, ಬ್ಲೈಂಡ್ ರೀ.
0: ಏನೆಲ್ಲ ಹವ್ಯಾಸಗಳಿದೆ ಮನೆಯಲ್ಲಿ? ಏನೆಲ್ಲ ಹವ್ಯಾಸಗಳಿದೆ ಮನೆಯಲ್ಲಿ ಅಂದ್ರೆ ನಿಮ್ಮ ಹವ್ಯಾಸಗಳು? ಓದ್ತೀರಾ? ಆಕಾಶವಾಣಿ ಅಂತೂ ಕೇಳ್ತೀರಾ ಅನ್ನೋದು ಗೊತ್ತಾಯ್ತು, ಯಾಕಂದ್ರೆ ಕರೆ ಮಾಡ್ತಿದ್ದೀರಿ. ಅದು ಬಿಟ್ಟು ಬೇರೆ ಹವ್ಯಾಸ? ತುಂಬಾ ಖುಷಿ ಆಯ್ತು. ಯಾವ ಹಾಡು ಬೇಕು?
1: ನನ್ಗೆ ಸಾಹಸ ಸಿಂಹ ನೋಡ್ತಾನ ಅಂದ್ರೆ ಇಷ್ಟ ರೀ. ಅದು
0: ಆಯ್ತು, ನಿಮ್ಗಾಗಿ ಈ ಗೀತೆ ಪ್ರಸಾರ ಆಗತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.

0: ಟ್ಯೂನ್ ಮಾಡಿರೋದು 102.9 ಎಫ್ಎಂ. ಕೇಳ್ತಾ ಇರುವ ಕಾರ್ಯಕ್ರಮ ಕರೆಗೊಂದು ಹಾಡು. ಮುಂದಿನ ಕರೆ, ಹಲೋ. ನಮಸ್ತೆ, ಹೇಳಿ. ಹೆಸರು
1: ಮಂಜುನಾಥ್ ಅಂತ ಮೇಡಮ್.
0: ಮಂಜುನಾಥ್, ಎಲ್ಲಿಂದ?
1: ಹಳೆಬೈಪಿಂದ ಮೇಡಮ್. ನಮ್ಮ ನಿಮ್ಮ ಹತ್ರ ನವೆಂಬರ್ 6ನೇ ತಾರೀಕು ನೀವು ಅದೇ ದುಡ್ಡಿನ ಬಗ್ಗೆ ಉಳಿತಾಯ ಬಗ್ಗೆ ಮಾತಾಡಿದ್ರಲ್ಲ ಮೇಡಮ್, ಅವತ್ತು ಸರಿ ಗುರುವಾರ.
0: ಓ ಹೌದಾ, ಓಕೆ ಓಕೆ.
1: ಅವತ್ತಿನ ದಿವಸ ನಾನು ಮಾತಾಡಿ

0: ಅಂದ್ರೆ ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ, ನಿರಂತರ ಕೇಳುಗರು ನೀವು.
1: ಕೇಳ್ತೀವಿ ಮೇಡಮ್. ಅಂದ್ರೆ ಮೇಡಮ್, ನಮ್ ಕಡೆ ಒಂದು ಮನವಿ ಮೇಡಮ್, 3 ಗಂಟೆಗೆ ಅಂತ್ಯಾಕ್ಷರಿ ಪ್ರಸಾರ ಮಾಡ್ಬೋದಲ್ಲ ಮೇಡಮ್, ಅದ್ರ ಭಾಗವಹಿಸ್ತಾ ಇದ್ರೆ ನಾವು. ಅದ್ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ನಾವು ಯಾಕೆಂದ್ರೆ ಅರೆ ಸ್ವಂದನದ ಸ್ವಲ್ಪ ನಾವು ಇಲ್ ಮೇಲೆ ಕಳ್ಸಕ್ ಆಗಲ್ಲ ಮೇಡಮ್ ನಾವು. ಅದರಿಂದ ಮೇಡಮ್ ಕಾರ್ಯಮುಖ ಅಂತ ತಿಳಿಸ್ತೀರಿ.
0: ಅಂತ್ಯಾಕ್ಷರಿ ಕಾರ್ಯಕ್ರಮ ಅಂದ್ರೆ ಇಷ್ಟ ಅಲ್ವಾ? ವಿವಿಧ ಕಾರ್ಯಕ್ರಮಗಳು, ಯಾಕಂದ್ರೆ ವಿವಿಧ ಭಾರತಿ ಅಂತ ಹೇಳಿ ನಮ್ ಚಾನೆಲ್ ಹೆಸರು, ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರ ಆಗ್ತಾನೆ ಇರುತ್ತೆ, ಕೇಳ್ತಾ ಇರಿ ಆಯ್ತಾ? ಯಾವ ಹಾಡು ಹೇಳಿ? ನೋಡಿ, ಹಾಡು ಕೇಳೋದಷ್ಟೇ ಅಲ್ಲ, ಹಾಡೋದಕ್ಕೂ ಇಷ್ಟ ಅಂತ ಹೇಳ್ತಾ ಇದ್ದೀರಿ. ಚೆನ್ನಾಗಿದ್ದೀನಿ. ಒಳ್ಳೆ ಹಾಡನ್ನ ಕೇಳಿದ್ದೀರಾ ಈಗ ನಿಮ್ಗಾಗಿ ಈ ಗೀತೆ?
1: ಅಂದ್ರೆ ಮೇಡಮ್, ಜಗದೇಕಾಂಶಮಣಿ ಮೇಡಮ್ ಅವರು ನಮ್ಗೆ ಯಾಡ್ನ ನಾವು ಪ್ರಸಾರ ಮಾಡಕ್ ಆಗ್ತಾ ನೀವು ಅಂತ ನೀವ್ ಹೇಳ್ತಾರೆ, ಬ್ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ರಿ ನೀವು. ಅವರು ನಮ್ಗೋಸ್ಕರ ಸ್ಪಂದನದಲ್ಲಿ ನೋಡಿ, ಅವರು ರವಿ ಮಂಜು ಅಂತಂದ್ಬಿಟ್ಟು ಈ ತರ ಕೇಳ್ತಾ ಇದಾರೆ ಅವ್ರಿಗೆ ಮಂಜುನಾಥ್ ಅವರು, ಯಾರನ್ನ ನೀವು ಸ್ವಲ್ಪ ಪ್ರಸಾರ ಮಾಡ್ಬೇಕಂತ ಹೇಳಿ ಅವ್ರು ನಮ್ ಪರವಾಗಿ ಸ್ವಲ್ಪ ಕೇಳಿದಾರೆ ಮೇಡಮ್. ಅವ್ರ ಜಗದೇಕ ಅಂಶಮಣಿ ಅಂತ ಅಂದ್ಬಿಟ್ಟು
0: ಅಂತೂ ಈಗ ನಿಮ್ ಗೀತೆ ಈ ಸಮಯ ಪ್ರಸಾರ ಆಗ್ತಾ ಇದೆ ಅಲ್ವಾ, ಖುಷಿ ತಾನೇ?
1: ಖುಷಿ ಅಂದ್ರೆ ಮೇಡಮ್ ನೋಡಿ, ಅವರು ನಮ್ಗೆ ಆತರ ಕೇಳಿದಾರೆ ಮೇಡಮ್.
0: ಈಗ ಈ ಹಾಡು ಕೇಳೋಣ ಹಾಗಾದ್ರೆ?
1: ಕೇಳಿ ಮೇಡಮ್.
0: ಥ್ಯಾಂಕ್ ಯು,
1: ವೆಲ್ಕಮ್.

12:35 ಟ್ಯೂನ್ ಮಾಡಿದಿರಾ 102.9 ಎಫ್ಎಂ ಕರೆಗೊಂದು ಹಾಡು ಕಾರ್ಯಕ್ರಮ. ಹಲೋ ಕೆಳಗುರೆ, ನೀವು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಭಾಗವಹಿಸಬೇಕು ಅನ್ನೋದಾದರೆ ನಮ್ಮ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 0802237788 ಮತ್ತೊಂದು 0802237799 ಮತ್ತು ಒಂದು ಸಂಖ್ಯೆ 0802226392 ಈ ಸಂಖ್ಯೆಗೆ ಕರೆ ಮಾಡಿ.

0: ಮುಂದಿನ ಕರೆ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಕರೆ ಮಾಡಿರೋದು?
1: ನಾವು ಗಿರಿನಗರ ಮಂಜು ಅಂತ ಹೇಳಿ ಮೇಡಮ್.
0: ತಿಂಡಿ ಆಯ್ತು. ಇನ್ನೇನೋ ಊಟದ ಸಮಯ ಅಲ್ವಾ?
1: ನಮ್ದು ಈಗಷ್ಟೇ ಆಯ್ತು. ಅದಕ್ಕೆ
0: ಈಗಷ್ಟೇ ತಿಂಡಿ ಆಗಿದ್ಯಾ? ಏನ್ ಮಾಡ್ಕೊಂಡಿರೋದು ಮಂಜು ಅವರು?
1: ಚಪಾತಿ. ನಾನು ಮನೇಲೆ ಇರೋದು ಮೇಡಮ್, ಹೌಸ್ ವೈಫ್.
0: ಮತ್ತೆ ಯಾಕೆ ಲೇಟ್ ಆಗಿ ತಿಂಡಿ ತಿಂದಿರೋದು ಇವತ್ತು?
1: ಇವತ್ತು ಸೋಮವಾರ, ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು ನಮ್ಗೆ.
0: ಅಡಿಗೆ ಏನ್ ತಯಾರಿ ನಡೆದಿದೆ ಮಧ್ಯಾಹ್ನಕ್ಕೆ?
1: ಅಡಿಗೆ ಅವರೆಕಾಯಿ ಬಿಡಿಸಿಟ್ಟಿದೀನಿ, ಹಸಿ ಅವರೆಕಾಯಿ ಸಾರು, ಉಪ್ಸಾರು, ಮುದ್ದೆ.
0: ಓಕೆ, ಆಯ್ತು. ಯಾವ ಹಾಡು ಬೇಕು
1: ಮೇಡಮ್ ನನ್ಗೆ? ಕಾಮನ ಬಿಲ್ಲುದಿಂದ ಯಾವ್ದಾದ್ರು ಹಾಕಿ ಮೇಡಮ್.
0: ಹೊಸ ಬೆಳಕು ಚಿತ್ರದ ಹಾಡನ್ನು ಕೇಳಿದ್ರಿ?
1: ಹೊಸ ಬೆಳಕು ಆದ್ರೂ ಸರಿ, ಕಾಮನ ಬಿಲ್ಲು ಆದ್ರೂ ಸರಿ, ಎರಡು ಅನ್ಕೊಂಡೆ, ಎರಡರಲ್ಲಿ ಯಾವ್ದು ಸಿಗುತ್ತೆ ಅದ್ ಹಾಕಿ ಮೇಡಮ್.
0: ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಇದೆ ಹೊಸ ಬೆಳಕು ಚಿತ್ರದಲ್ಲೂ, ಇದೆ ಕಾಮನ ಬಿಲ್ಲು ಚಿತ್ರದಲ್ಲೂ ಇದೆ.
1: ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು.
0: ಆಯ್ತು, ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಗ್ತಾ ಇದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಓಕೆ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಂಗೆ.
0: ಅನುಪಮ ಅಂತ.
1: ಓ, ಅನುಪಮ ಅಂತ
0: ಕೇಳಿ ಹಾಡು.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.

0: ನಮ್ಮ ಕೇಳುಗರೇ ಕೇಳುವಂತಹ ಚಂದದ ಗೀತೆಗಳ ಜೊತೆಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಸಾಗ್ತಾ ಇದೆ. ಈಗ ಮುಂದಿನ ಕರೆ, ಹಲೋ.
1: ಹಲೋ,
0: ನಮಸ್ತೆ.
1: ಹಾ ನಮಸ್ತೆ ಅಮ್ಮ,
0: ಹೇಳಿ ನಿಮ್ಮ ಹೆಸರು.
1: ನಮ್ಮ ಹೆಸರು ಹನುಮಂತಪ್ಪ ಕುಂಬಾರಮ್ಮ. ಹನುಮಂತಪ್ಪ ಕುಂಬಾರ.
0: ಓಕೆ, ಏನ್ ಮಾಡ್ಕೊಂಡಿರೋದು?
1: ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ, ಕುಂಬಾರ ಕೆಲಸ.
0: ಕುಂಬಾರಿಕೆ ವೃತ್ತಿ.
1: ಹೌದಮ್ಮ.
0: ಹೇಗ್ ನಡೀತಿದೆ ಆ ವೃತ್ತಿ?
1: ಚೆನ್ನಾಗಿ ನಡೀತಾ ಇದೆ ಅಮ್ಮ. ಕೆಲಸ ಯಾವ?
0: ಹನುಮಂತಪ್ಪ ಅವ್ರೇ, ಏನಂದ್ರೆ ಈಗ ಮಡಿಕೆಯನ್ನ ಕೊಂಡುಕೊಳ್ಳುವವರು ಇದ್ದಾರಾ ಅಂತ ಹೇಳಿ.
1: ಅವರು ಫೋನ್ ಮಾಡ್ತಾ ಇರ್ತಾರೆ, ನಾವು ತಿಂಗಳಕ್ಕೆ ಒಂದು 10 ಲೋಡ್ ಬೇಕಾದ್ರು ಆಗ್ತಾರೆ. ಯಾವ್ದು ಕೆಲಸ ಮಾಡೋದಿಲ್ಲ ಅಮ್ಮ, ಕುಂಬಾರ ಯಾರು ಸಿಗ್ತಾ ಇಲ್ಲ. ನಾನು ಒಬ್ಬನೇ ಮಾಡಬೇಕು, ಮಗ ಎಲ್ಲ ಡ್ಯೂಟಿಗೆ ಹೋಗ್ತಾರೆ. ನನ್ ಕೈಲಾದಷ್ಟು ಮಾಡ್ತೀನಿ.
0: ಅಂದ್ರೆ
1: ನಾನು ಒಂದು 79 78 ನಾನು 78 ನಾನು ಸಿಲೋನ್ ಕೇಳ್ತಾ ಇದ್ದಮ್ಮ. ಆಗ 2 ಗಂಟೆಗೆ ಬರ್ತಾ ಇತ್ತಲ್ಲ ಸಿಲೋನ್, ಶ್ರೀಲಂಕಾದ್ದು. ಕನ್ನಡ ಬರ್ತಾ ಇತ್ತಮ್ಮ 2 ಗಂಟೆ ಕರೆಕ್ಟ್.
0: ಎಂಟನೇ ಇಸ್ವಿಯಿಂದ ನೀವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ
1: ಇದ್ದೀರಿ? ಕರೆಂಟ್ ಇದ್ರೆ ಕೂಡ, ಕರೆಂಟ್ ಹೋದ್ರೆ ಕೂಡ ಸಲ್ಲ ಹಾಕೊಂಡು ನಾನು ಕೇಳ್ತಾ ಇದ್ದೆ.
0: ನಿಮ್ಮ ವೃತ್ತಿ ಸಹ ಕುಂಬಾರಿಕೆ.
1: ಹೌದಮ್ಮ.
0: ಈಗ ಮಡಿಕೆಯನ್ನ ಬಳಸುವವರು ಇದ್ದಾರೆ ಅಂತ ಅನ್ಸತ್ತಾ ನಿಮ್ಗೆ?
1: ಇದಾರಮ್ಮ, ಇದಾರೆ. ಈಗ ಮಡಿಕೆಲೆ ತಿನ್ಬೇಕು, ಮಡಿಕೆಲೆ ಬೇಯಿಸ್ಕೊಂಡು ತಿನ್ಬೇಕು ಅನ್ನೋದು ಈಗ ಬಂದಿದೆ.
0: ಪರಿಸರ ಸ್ನೇಹಿ ಅಂತೆಲ್ಲ ಬಂದಿದೆಯಲ್ಲ. ಮತ್ತೆ ಆರೋಗ್ಯದ ವಿಷಯದಲ್ಲೂ ಸಹ ಇಂದಿನ ಜನಾಂಗ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ಹಾಗಾಗಿ ಮಣ್ಣಿನ ಪಾತ್ರೆಗಳನ್ನ ಬಳಸಬೇಕು ಅನ್ನೋದೆಲ್ಲ ಅನೇಕ ಜನರ ಒಂದು ಅಂಬಾಲು.
1: ಸರಿ, ಏನ್ ಗೊತ್ತಾ ನಮ್ಗೆ, 78 ನಾನು ಕೇಳ್ತಾ ಇದ್ದೀನಿ. ಈಗ ನಾನು ಇದೇ FM ಬಿಡೇ ಇಲ್ಲ. ನಾನು ಎಂಎಸ್ ಮೂರ್ತಿ ಅಂತ ಬರ್ತಾ ಇದ್ದ, ಅವ್ರಿಗೆ ಕಟ್ಟೆ ಸಾಪ್ತಾ ಕಾರ್ಯಕ್ರಮ ಬರ್ತಾ ಇದೆ, ಸಾಯಂಕಾಲ 6 ಗಂಟೆಗೆ ಬರ್ತಾ ಇತ್ತು. ಆಗಿಂದ ಕೇಳ್ತಾ ಇದ್ದೀನಿ ನಾನು.
0: ಖುಷಿ ಆಗುತ್ತೆ, ನಿಮ್ಮಂತಹ ಅಭಿಮಾನಿಗಳು ಬೇಕು ಆಕಾಶವಾಣಿಗೆ. ನಿರಂತರವಾಗಿ ಕೇಳ್ತಾ
1: ಇದ್ದೀನಿ. FM ಬಿಡಕ್ ಹೋಗೋದೇ ಇಲ್ಲಮ್ಮ, ನಾನು ರೇಡಿಯೋ ಬಿಟ್ಟು ಹೋಗೋದೇ ಇಲ್ಲ. ನನ್ನ ಸಂಗಾತಿ
0: ಎಷ್ಟೋ ಜನರ ಸಂಗಾತಿ ರೇಡಿಯೋ.
1: ಹೌದಮ್ಮ. ಇನ್ನೊಂದೇನ್ ಕೆಲಸ ಮಾಡೋದು ಆಗ್ಬಿಟ್ರೆ ನಾನು ಸಾಯಂಕಾಲ 8-9 ಗಂಟೆ ಆಗ್ತೇ ಮಾಡಲ್ಲ. ಹಂಗಿದೆ ಅಮ್ಮ.
0: ಹಾಗೆ ಯಾವ ಹಾಡು ಬೇಕು?
1: ಅದೇ ಬಂಗಾರ ಜಿಂಕೆಯಲ್ಲಿ ವಿಷ್ಣು ಅವ್ರದನ್ನು ಕಳಕೊಂಡು ಯಾವ್ದನ್ನಾಗ್ಲಿ ಚೆನ್ನಾಗಿರುದಮ್ಮ.
0: ಆಯ್ತು, ಬಂಗಾರದ ಜಿಂಕೆ ಚಿತ್ರದ ಹಾಡು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಧನ್ಯವಾದ.
1: ಧನ್ಯವಾದಮ್ಮ. ಓಕೆ ಅಮ್ಮ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ
1: ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠ ರಾಯಬಾಗ್ ತಾಲೂಕು ಮೂಲಕೋಡದಿಂದ ಮಾತಾಡಿದ್ರೆ.
0: ಹೇಗಿದ್ದೀರಿ ಶಿವಲಿಂಗಯ್ಯ ಅವರೇ?
1: ಆರಾಮದಂತೆ ಮೇಡಮ್, ತಾವ್ ಆರಾಮದಿರಾ?
0: ಆರಾಮ್. ಯಾವ ಹಾಡ್ ಬೇಕು ನಿಮ್ಗೆ
1: ಮೇಡಮ್? ಇವತ್ತು ಅವಳೇ ನನ್ನ ಹೆಂಡತಿ ಮರಿ, ಅದರಲ್ಲಿ ಬಾರೋ ಚಂದೀರ ಎಣ್ಣೋ ಹತ್ತಿರ ಸುಂದರವಾದ ಹಾಡ್ರಿ.
0: ಈ ಹಾಡು ಈ ಸಮಯ ಯಾಕೆ ಕೇಳ್ತಿರೋದು
1: ಮೇಡಮ್? ರೀ, ಪ್ರತಿ ವರ್ಷ ಜುಲೈ 20ರ ಅಂತಾರಾಷ್ಟ್ರೀಯ ಚಂದ್ರ ದಿನ ಅಂತೇಳಿ 2021ರ ಮಾಡ್ತಾ ಇದ್ದಾರೆ ಮೇಡಮ್. ಅದಕ್ಕಾಗಿ ಆ ದಿನವನ್ನ ನೆನಪಿಗೆ ತಗೊಂಡಂಗಾಯ್ತು, ಮತ್ತೆ ಚಂದ್ರನ ನೆನಪು ಸುಕೊಂಡಂಗಾಯ್ತು.
0: ಇವತ್ತು ಇಂಟರ್ನ್ಯಾಷನಲ್ ಮೂನ್ ಡೇ.
1: ಎಸ್,
0: ಅಂತಾರಾಷ್ಟ್ರೀಯ ಚಂದ್ರನ ದಿನ.
1: ಹೌದು, ಇವತ್ತು ಮೊಟ್ಟ ಮಧ್ಯಾಹ್ನ ಚಂದ್ರ ನೆನಪಿಸಿಕೊಳ್ಳುವಂತ ದಿನ.
0: ಮತ್ತೆ ಈ ಹಾಡಿನ ವಿಶೇಷತೆ ಗೊತ್ತಾ ನಿಮ್ಗೆ? ಸಾಹಿತ್ಯದ್ದು ನೇರವಾಗಿ ಈ ಹಾಡಿನ ಸಾಹಿತ್ಯ ಹೇಗಿದೆ ಅಂದ್ರೆ, ಚಂದ್ರನನ್ನೇ ಕುರಿತಾಗಿ ಅಂದ್ರೆ ಚಂದ್ರನಿಗೆ ಹೇಳುವ ಹಾಡು.
1: ಹೌದ್ರಿ ಮೇಡಮ್, ಸೂಪರ್.
0: ಮತ್ತೆ ಚಂದ್ರ ಗೆಳತಿಗೆ ಹೇಳುವಂತಹ ಒಂದ್ ರೀತಿ ಸಾಹಿತ್ಯ ನೀವು ಹಾಡನ್ನ ಕೇಳುವಾಗ ಗೊತ್ತಾಗತ್ತೆ. ಚಂದ್ರ ಸಂಭಾಷಣೆ ನಡೆದ ಹಾಗೆ.
1: ಹೌದು, ಮತ್ತೆ ಅದು ಅದು ಇವತ್ತು ಅವನ ದಿನ ಅನ್ಬೇಕು, ಅದ ಗೀತೆ ಕೇಳ್ಬೇಕಂದ್ರೆ ನನ್ನ ಆಶೆ ರೀ. ಹಬ್ಬ ಏಕೆ ಇಷ್ಟ
0: ಒಳ್ಳೆ ಹಾಡು ಕೇಳೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು.

ಕರೆಗೊಂದು ಹಾಡು ಕಾರ್ಯಕ್ರಮ ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸಮಯ 1 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭವಾಗಿದೆ. ಲೋಕಸಭೆ 11 ಗಂಟೆಗೆ ಸಮಾವೇಶಗೊಂಡು ಕಳೆದ ಅಧಿವೇಶನದ ನಂತರ ಅವಧಿಯಲ್ಲಿ ಅಗಲಿದ 6 ಜನ ಸದಸ್ಯರು ಸೇರಿದಂತೆ ಗಣ್ಯರಿಗೆ ಗೌರವ ನಮನ ಸಲ್ಲಿಸಿತು. ರಾಜ್ಯಸಭೆಯಲ್ಲಿ ಇಂದು

ಹೊಸದಾಗಿ ಹಾಗೂ ಮರು ಆಯ್ಕೆಗೊಂಡ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಇತ್ತೀಚೆಗೆ ನಿಧನ ಹೊಂದಿದ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಸೇರಿದಂತೆ ಅಗಲಿದ ಗಣ್ಯರಿಗೆ ರಾಜ್ಯಸಭೆ ಶ್ರದ್ಧಾಂಜಲಿ ಸಲ್ಲಿಸಿತು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಮುಂಗಾರು ಹಾಗೂ ಸಂಸತ್ತಿನ ಮುಂಗಾರು ಅಧಿವೇಶನ ಸಕ್ರಿಯ ಮತ್ತು ಉತ್ಪಾದಕಶೀಲವಾಗಿ ಇರಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದ್ದಾರೆ. ಜ್ಞಾನ್ ಭಾರತಂ ಮಿಷನ್ನಡಿ 8 ಕೋಟಿಗೂ ಅಧಿಕ ಹಸ್ತಪ್ರತಿಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ. ಜಪಾನ್ ದೇಶದ ಫುಕುಓಕಾದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ವಿಧಾನಸೌಧದಲ್ಲಿಂದು ಭೇಟಿ ಮಾಡಿ ವಾಣಿಜ್ಯ ಮತ್ತು ತಂತ್ರಜ್ಞಾನ ಸಹಕಾರ ಕುರಿತಂತೆ ಮಾತುಕತೆ ನಡೆಸಿದರು. ಬೆಂಗಳೂರಿನ ಲಾಲ್ಬಾಗ್ನ 5 ಎಕರೆ ಭೂಮಿಯನ್ನು ಉತ್ತರ ದಕ್ಷಿಣ ಸುರಂಗ ಯೋಜನೆಗೆ ಬಳಸಿಕೊಳ್ಳುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲಿ ಕನ್ನಡ ಭಾಷೆಯ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದಕ್ಕೆ ಒತ್ತು ನೀಡಬೇಕು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ ಕೋಲಾರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿಯ ಪೂರ್ವಭಾವಿ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರೆತ ಪರಿಣಾಮ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
1: ಹಾ,
0: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
1: ಇಲ್ಲ,
0: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
0: ಹೋಗಿ.
3: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ನಾನು ನನ್ನ ಹೆಂಡತಿರು ಚಿತ್ರದ ಹಾಡು, ಚಿತ್ರ ಎಲ್ ಎನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ರಚನೆಗೆ ವಿ ರವಿಚಂದ್ರನ್ ಅವರ ಸಂಗೀತ.

102.9 ಎಫ್ಎಂ ಟ್ಯೂನ್ ಮಾಡಿದಿರಾ. ಪ್ರೀತಿಯ ಕೇಳುಗರೆ, ಪ್ರತಿ ಸೋಮವಾರ 1:20 ಇಮೇಲ್ ಮತ್ತು ಪತ್ರಗಳನ್ನ ಆಧರಿಸಿದಂತಹ ಕಾರ್ಯಕ್ರಮ ನಿಮಗಾಗಿ ಪ್ರಸಾರ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನ ನೀವು ಕೇಳಬೇಕು ಅಂದ್ರೆ ಕನ್ನಡ ವಿವಿಧ ಭಾರತಿ @gmail.com ಈ ಒಂದು ಮೇಲ್ ಐಡಿಗೆ ನೀವು ನಿಮ್ಮ ರಿಕ್ವೆಸ್ಟ್ ಅನ್ನ ಕಳಿಸಬೇಕಾಗತ್ತೆ. ಪತ್ರದ ಮೂಲಕ ನೀವು ರಿಕ್ವೆಸ್ಟ್ ಇಟ್ಟು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅನ್ನೋದಾದರೆ ನಿಲಯದ ನಿರ್ದೇಶಕರು ವಿವಿಧ ಭಾರತಿ ರಾಜಭವನ ರಸ್ತೆ ಬೆಂಗಳೂರು 5600001 ಈ ಒಂದು ವಿಳಾಸಕ್ಕೆ ಪತ್ರದ ಮೂಲಕ ನೀವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೋರಿಕೆಯಾಗಿ ಇಡಬಹುದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ.

0: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11:00 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲಾ ಭಾಸ್ಕರ್ ರಾವ್, ಓಂವತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ ಥಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33-37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000 ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ಧದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7% ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, ಮೂರನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟಪತಿ ಎರಡನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿಂಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಜ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ ಮೂರು ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ ನಾಲ್ಕನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ. ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಟ್ಯೂನ್ ಮಾಡಿದ್ರ 102.9 ಎಫ್ಎಂ ಸಮಯ ಆಗಿದೆ, 1:21. ಇನ್ನೀಗ ನಿಮ್ಮ ಪತ್ರಗಳನ್ನು ಮತ್ತು ಮೇಲ್ ಇಮೇಲ್ಗಳನ್ನು ಆಧರಿಸಿದಂತಹ ಚಿತ್ರಗೀತೆಗಳನ್ನು ಪ್ರಸಾರಿಸುವಂತಹ ಸಮಯ. ಪ್ರತಿ ಸೋಮವಾರ ನಿಮ್ಮ ಪತ್ರಗಳು ಮತ್ತು ನಿಮ್ಮ ಇಮೇಲ್ಗಳನ್ನು ಆಧರಿಸಿ ನಿಮ್ಮದೇ ಮೆಚ್ಚಿನ ಚಿತ್ರಗೀತೆಗಳು 1:20 2 ಗಂಟೆಯವರೆಗೆ ಪ್ರಸಾರವಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಸಹ ಪತ್ರ ಬರೀತೀನಿ ಅಥವಾ ಮೇಲ್ ಮಾಡ್ತೀನಿ ಅಂದರೆ ನಮ್ಮ ವಿಳಾಸವನ್ನು ತಿಳಿದುಕೊಳ್ಳಿ. ಪತ್ರ ಬರೆಯೋದಾದರೆ ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 56001. ಈ ಒಂದು ವಿಳಾಸಕ್ಕೆ ನಿಮ್ಮ ಪತ್ರವನ್ನು ಕಳುಹಿಸಿಕೊಡಿ. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಜೊತೆಗೆ ನೀವು ಇಷ್ಟಪಟ್ಟಿರುವಂತಹ ಚಿತ್ರಗೀತೆ ಮೊದಲ ಸಾಲು ಮತ್ತು ಚಿತ್ರದ ಹೆಸರನ್ನು ಬರೆದು ಕಳುಹಿಸಿ. ಹಾಗೆ ಮೇಲ್ ಮೂಲಕ ನೀವು ನಿಮ್ಮ ಒಂದು ಹಾಡಿಗಾಗಿ ಕೋರಿಕೆಯನ್ನು ಇಡ್ತೀರಿ ಅನ್ನೋದಾದರೆ vbnimmahadu@gmail.com ಸ್ಪೆಲ್ ಮಾಡ್ತೀನಿ ಕೇಳಿಸ್ಕೊಳ್ಳಿ, vbnimmahadu vbnimmahadu@gmail.com ಇದಕ್ಕೆ ಮೇಲ್ ಮಾಡಿದ್ರೆ ಖಂಡಿತ ಈ ಸಮಯ ನಿಮ್ಮ ಮೆಚ್ಚಿನ ಗೀತೆ ನಿಮಗಾಗಿ ಪ್ರಸಾರವಾಗುತ್ತೆ. ಕೆಳಗರೆ ಒಂದು ಪತ್ರ ಬಂದಿದೆ, ಚಿಕ್ಕ ತಿರುಪತಿಯಿಂದ ಸಂದೇಶ. ಇವರು ಪತ್ರವನ್ನು ಬರೆದಿದ್ದಾರೆ, ಶ್ಯಾಮಲಾ, ಪ್ರಕಾಶ್, ಅಶ್ವಿನಿ, ರಮೇಶ್, ಆನಂದ್, ಮನ್ವಿತ್ ಇವರೆಲ್ಲರೂ ಪತ್ರವನ್ನು ಬರೆದು ನಮಗಾಗಿ ಬೆಂಕಿಯ ಬಲೆ ಚಿತ್ರದ ಬಿಸಿಲಾದರೇನು ಮಳೆಯಾದರೇನು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪತ್ರದ ಮೂಲಕ ಕೋರಿಕೆಯನ್ನು ಇಟ್ಟಿದ್ದಾರೆ ಚಿಕ್ಕ ತಿರುಪತಿಯಿಂದ. ಪ್ರಕಾಶ್, ಶ್ಯಾಮಲಾ, ಅಶ್ವಿನಿ, ರಮೇಶ್, ಆನಂದ್, ಮನ್ವಿತ್, ವೆಂಕಟೇಶ್, ಆಚಾರ್ ಇವರೆಲ್ಲರಿಗಾಗಿ ಈ ಹಾಡು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
2: पत्र ಮತ್ತು ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೋರಿಕೆ ಇಟ್ಟು ಇಮೇಲ್ ಬಂದಿದೆ. ನಮಗಾಗಿ ಒಂದು ಸೊಗಸಾದ ಡ್ಯುಯೆಟ್ ಗೀತೆಯನ್ನು ಪ್ರಸಾರ ಮಾಡಿ, ಸೂರಪ್ಪ ಚಿತ್ರದಿಂದ ಮಂಗಳರಾಗದ ಸ್ವರವೇ ಅನ್ನು ಹಾಡು ಅಂತ ಹೇಳಿ ಎಸ್ಎಂ ಶೋಭಾ ಅವರು ಸಂದೇಶ ಕಳಿಸಿದ್ದಾರೆ ಹಾಸನ್ನಿಂದ. ಅವರಿಗಾಗಿ ಈ ಹಾಡು.

ಇಮೇಲ್ ಮೂಲಕ ನೀವು ಸಹ ಹಾಡಿಗಾಗಿ ಕೋರಿಕೆ ಇಡಬೇಕು ಅನ್ನೋದಾದ್ರೆ ನಮ್ಮ ಇಮೇಲ್ ಐಡಿ ಹೀಗಿದೆ, vbnimmahadu@gmail.com. ಮತ್ತೊಮ್ಮೆ vbnimmahadu@gmail.com. ಈ ಒಂದು ಮೇಲ್ ಐಡಿಗೆ ನೀವು ನಿಮ್ಮ ಮೆಚ್ಚಿನ ಗೀತೆಗಾಗಿ ಕೋರಿಕೆಯನ್ನ ಇಡಬಹುದು. ಈಗ ಮಂತ್ರಾಲಯದಿಂದ ಭಾಸ್ಕರ್ ಅನ್ನೋರು ಮೇಲ್ ಮಾಡಿ ನಮಗೊಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಪಡುವಾರಹಳ್ಳಿ ಪಾಂಡವರು ಚಿತ್ರದ ಶ್ರೀರಾಮ ಬಂದವನೇ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಅವರಿಗಾಗಿ ಈ ಹಾಡು.

ಮುಂದಿನ ಇಮೇಲ್ ಬಂದಿದೆ ಅನಂತಕುಮಾರ್ ಅರಸು ಕಡಬದಿಂದ. ಇವರು ಇಮೇಲ್ ಮೂಲಕ ಕೋರಿಕೆ ಇಟ್ಟಿರುವ ಹಾಡು ತಾಯಿಗಿಂತ ದೇವರಿಲ್ಲ ಚಿತ್ರದ ಹಾಡು.

ಈ ಒಂದು ಸುಂದರ ಹಾಡಿಗಾಗಿ ಮೇಲ್ ಮಾಡಿದ್ರು ಜಯನಗರ ಫಸ್ಟ್ ಬ್ಲಾಕ್ ಇಂದ ಶಾಂತಾ, ರುಕ್ಮಿಣಿ, ಲೀಲಾ ಮತ್ತು ಶೈಲಾ. ಮಧುರ ಸಂಗಮ ಚಿತ್ರದ ಯಾವುದಾದ್ರೂ ಸುಂದರ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಅವರಿಗಾಗಿ ಈ ಗೀತೆ ಪ್ರಸಾರವಾಗಿದೆ. ಇನ್ನೀಗ ನಾಗರಹಾವು ಚಿತ್ರದ ಕತೆ ಹೇಳುವೆ ಅನ್ನೋ ಹಾಡನ್ನ ಪ್ರಸಾರ ಮಾಡಿ ಅಂತ ಸಿದ್ದಯ್ಯ ವೆಂಕಟೇಶ್ ಅವನನಹಳ್ಳಿ ಮೈಸೂರು ರಸ್ತೆ ಬೆಂಗಳೂರು ಇಲ್ಲಿಂದ ಇಮೇಲ್ ಮಾಡಿದ್ದಾರೆ.

ಹಾಗೂ ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದು ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನೀಗ ಒಂದು ಇಮೇಲ್ ಬಂದಿದೆ, ನಮಗಾಗಿ ಹೆಬ್ಬುಲಿ ಚಿತ್ರದ ದೇವರೇ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಮೇಲ್ ಮಾಡಿದ್ದಾರೆ.

ಚಿತ್ರಗೀತೆಗಳ ಕೋರಿಕೆಗಾಗಿ ಸಾಕಷ್ಟು ಇಮೇಲ್ಗಳು ಬಂದಿವೆ. ಇನ್ನು ಮುಕುಂದ ಮುರಾರಿ ಚಿತ್ರದ ಹಾಡಿಗಾಗಿ ಚೈತ್ರಾ ಡಿಎಂ ಕಮಲಾಪುರ ನೆಲಮಂಗಲ ತಾಲೂಕು ಇಲ್ಲಿಂದ ಮೇಲ್ ಮಾಡಿದ್ದಾರೆ. ಅವರಿಗಾಗಿ ಎಲ್ಲರಿಗಾಗಿ ಈ ಹಾಡು. ಕೇಳುಗರೆ, ನೀವು ಸಹ ಇಮೇಲ್ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಾಗಿ ಕೋರಿಕೆಯನ್ನ ಇಡಬಹುದು. ನಮ್ಮ ಇಮೇಲ್ ವಿಳಾಸ vbnimmahadu@gmail.com.

0: ಕೇಳುಗರೆ, ಇದುವರೆಗೆ ಪತ್ರಗಳು ಹಾಗೂ ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನ ಕೇಳಿದ್ರಿ. ನೀವು ಸಹ ಪತ್ರಗಳನ್ನ ಬರೆದು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಹಾಗೆ ಇಮೇಲ್ ಮಾಡ್ತೀನಿ ಅನ್ನೋದಾದ್ರೆ vbnimmahadu@gmail.com. ಸಮಯ 2 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: Afternoon. This is Akashwani and I am Valsa Williams with the Midday News. The headlines. Monsoon session of Parliament begins today. Both houses witness multiple adjournments amid opposition uproar. Prime Minister Narendra Modi calls for productive monsoon session of Parliament, says it will lead to welfare of the nation. Supreme Court to hear pleas seeking probe into Ram Temple donations theft case today. President Draupadi Murmu holds delegation level talks with her Moldovan counterpart Maya Sandu in Chisinau. And IMD issues red alert warning for heavy to very heavy rainfall over parts of Uttarakhand, Himachal Pradesh and Jammu and Kashmir.

0: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಾನು ಕೃಷ್ಣಪ್ಪ.
1: ಕೃಷ್ಣಪ್ಪ ಅವರೇ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೇವೆ ನಾವು.
0: ಹೌದು,
1: ಮಳೆ ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ಖುಷಿ ಆಗುತ್ತೆ.
0: ಸ್ವಲ್ಪ ಸ್ವಲ್ಪ ಬಂದ್ರೆ ಸಾಲದು, ಮಳೆಯನ್ನೇ ನಂಬಿಕೊಂಡು ಬೆಳೆ ಬೆಳೆಯುವಂತಹ ರೈತರು ಸುಮಾರು ಜನ ಇದ್ದಾರೆ.
1: ಬಹುತೇಕ ನಮ್ಮ ದೇಶದಲ್ಲಿ ಮಳೆನ ನಂಬಿಕೊಂಡೇ ನಾವು ಬಹಳಷ್ಟು ಕೃಷಿಯನ್ನು ಮಾಡೋದು.
0: ನೀರಾವರಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೂ ಮಳೆಯನ್ನೇ ನಂಬಿಕೊಂಡು ಬೆಳೆ ಬೆಳೆಯುವಂತ ರೈತರಿದ್ದಾರೆ. ಏನ್ ಬೆಳೆ, ಹೇಗೆ ಬೆಳೆ ಬೆಳೆಯೋದು, ಹೇಗೆ ನಾವು ಮುಂದೆ ಅದನ್ನ ಊಟ ಹೆಂಗ್ ಮಾಡೋದು ಅನ್ನೋದೇ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ.
1: ಹೌದು,
0: ಆದ್ರೆ ಎಲ್ಲರಿಗೂ ಒಂದು ಸಣ್ಣ

0: ಪ್ರಶ್ನೆ ಏನಪ್ಪ ಅಂತಂದ್ರೆ, ಕೆಲವೊಂದು ರಾಗಿ, ಜೋಳ, ಭತ್ತ, ಇತರೆ ಯಾವುದೋ ಒಂದು ಆಹಾರ ಧಾನ್ಯದ ಬೆಳೆಗಳಲ್ಲಿ ಏನು ಬರ ನಿರೋಧಕ ತಳಿಗಳು ಅಂತ ಇರುತ್ತೆ, ಮತ್ತೆ ತುಂಬಾ ಅಲ್ಪಾವಧಿ ಬೆಳೆಗಳು ಅಂತಾರೆ, ತುಂಬಾ ಕಡಿಮೆ ಸಮಯದಲ್ಲಿ ಬೆಳೆಯುವಂತಹ ಹಿಂಗಾರು ತಳಿಗಳು ಕೂಡ ಲಭ್ಯತೆ ಇರ್ತವೆ. ಆದಷ್ಟು ಕೂಡ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ತರ ತಡವಾಗಿ ಮಳೆ ಬರೋದಾದ್ರೆ ಯಾವ ಒಂದು ತಳಿಯ ಬೀಜಗಳನ್ನು ಬಿತ್ತನೆ ಮಾಡಬಹುದು ಅನ್ನೋದನ್ನ ಅವರ ಹತ್ರ ಮಾಹಿತಿಯನ್ನು ಪಡೆದುಕೊಂಡು ಅವರು ಶಿಫಾರಸು ಮಾಡುವಂತಹ ಒಂದು ಬೀಜಗಳ ಒಂದು ಲಭ್ಯತೆ ಇದ್ರೆ ಅವರ ಹತ್ರ ತೆಗೆದುಕೊಂಡು ಬಂದು ಅದನ್ನು ತಡವಾಗಿ ಕೂಡ ಬಿತ್ತನೆ ಮಾಡಿ ಬೆಳೆಯನ್ನು ಬೆಳೆಯುವುದಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವು
1: ಬರಗಾಲ, ಸರಿಯಾಗಿ ಮಳೆ ಬರ್ತಾ ಇಲ್ಲ, ಈಗಾಗಲೇ ಬಿತ್ತಿರೋ ಬೆಳೆ ಕೂಡ ಸ್ವಲ್ಪ ಅಷ್ಟೇನು ಇಳುವರಿ ಬರುತ್ತೆ ಅನ್ನೋ ತರ ಇಲ್ಲ, ಕೆಲವು ಕಡೆ ಒಣಗೆ ಹೋಗಿದೆ. ಹಾಗಾಗಿ ನೀವು ಸಿರಿಧಾನ್ಯಗಳೇನಿದೆಯಲ್ಲ ಅಂದ್ರೆ ಮಳೆ ಕಡಿಮೆ ತಗೊಳ್ಳುವಂತ ಅಥವಾ ಬೇಗ ಬೇಗ 3 ತಿಂಗಳು 6 ತಿಂಗಳು 4 ತಿಂಗಳಲ್ಲಿ ಬರುವಂತಹ ಬೆಳೆಗಳು, ನಮ್ಮ ಏನು ವಿಜ್ಞಾನಿಗಳು ಕಂಡುಹಿಡಿದಿರುವಂತಹ ಶಿಫಾರಸು ಮಾಡಿರುವಂತಹ ಹೈಬ್ರಿಡ್ ತಳಿಗಳನ್ನು ಬಳಸಿ, ಅದರಲ್ಲೂ ವಿಶೇಷವಾಗಿ ರಾಗಿ, ಸಜ್ಜೆ, ನವಣೆ, ಸಾಮೆ, ಬರಗು, ಊದಲು, ಹಾರ್ಕ ಇಂಥ ಒಂದಷ್ಟು ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದು ಸ್ವಲ್ಪ ಅಟ್ಲೀಸ್ಟ್ ಈ ಮಳೆಗಾಲ ಮುಗಿಯೋದ್ರೊಳಗಡೆ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ನೀವು ಬಂದಂಗೆ ನೋಡಿ, ಈ ಬೇಳೆಕಾಳುಗಳು ಕೂಡ ನಮಗೆ ಕಡಿಮೆ ಟೈಮಲ್ಲಿ ಅಂದರೆ ಹೆಚ್ಚು ನೀರನ್ನು ಕೇಳೋದಿಲ್ಲ. ತೊಗರಿ ಇರ್ಬೋದು, ಹೆಸರು ಇರಬಹುದು, ಈ ಅರಳು ಅಂತಾರಲ್ಲ ಔಡಲ, ಅದು ಕೂಡ ಹೆಚ್ಚು ಮಳೆ ನೀರನ್ನ ಕೇಳೋದಿಲ್ಲ. ಮತ್ತೆ ಎಳ್ಳು, ಕಡಲೆಕಾಯಿ ಈ ತರದ ಹುರುಳಿಕಾಳು ಕೂಡ ಕಡಿಮೆ ಮಳೆನಲ್ಲೇ ಬೆಳೆಯುತ್ತೆ. ಆ ತರದ ಬೆಳೆಗಳನ್ನು ಕೂಡ ಬೆಳ್ಕೊಳ್ಬಹುದು ಅಂತ ನಾವು ನಮ್ಮ ರೈತರಿಗೆ ಒಂದು ಕಿವಿ ಮಾತು ಹೇಳಬಹುದು.
0: ತಡವಾಗಿ ಬಿತ್ತನೆ ಮಾಡಕ್ಕೆ ಸೂಕ್ತವಾದಂತಹ ತಳಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಂಡು ಅವುಗಳನ್ನ ಬೆಳೆಯುವುದಕ್ಕೆ ಅವರು ಪ್ರಯತ್ನ ಮಾಡಬಹುದು.
1: ಮತ್ತೆ ನನಗೊಂದು ಅನ್ಸುತ್ತೆ ಕೃಷ್ಣಪ್ಪ ಅವರೇ, ಇದ್ರ ಜೊತೆಗೆ ಸ್ವಲ್ಪ ತೋಟಗಾರಿಕೆ ಮತ್ತೆ ಹಣ್ಣಿನ ಬೆಳೆಗಳ ಕಡೆಗೆ ಕೂಡ ಗಮನ ಕೊಡಬಹುದು. ಇವಾಗ ನೋಡಿ, ನಮ್ಗೆ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಅದಕ್ಕೇನು ಹೆಚ್ಚು ನೀರು ಬೇಕಾಗೋದಿಲ್ಲ.
0: ಹೌದು, ಇದೆಲ್ಲ ಒಣ ತೋಟಗಾರಿಕೆ ಬೆಳೆಗಳು, ಇವುಗಳಿಗೆ ಅಷ್ಟೊಂದು ನೀರಿನ ಒಂದು ಏನು ಅವಶ್ಯಕತೆ ಇರೋದಿಲ್ಲ. ವಾರಕ್ಕೆ ಒಂದು ಸಾಧಾರಣ ಮಳೆ, ಒಂದೆರಡು ತಿಂಗಳು ಮಳೆ ಇಲ್ದಿದ್ರು ತಡ್ಕೊಂಡು ಬೆಳೆಕೊಂಡು ನಮಗೆ ಫಲವನ್ನು ಕೊಡುವಂತಹ ಒಂದು ಬೆಳೆಗಳು. ಈ ಏನು ಈ ಆಹಾರ ಧಾನ್ಯದ ಬೆಳೆಗಳು, ರಾಗಿ, ಭತ್ತ, ಜೋಳ, ನೆಲಗಡಲೆ, ಸೂರ್ಯಕಾಂತಿ ಇವೆಲ್ಲ ಏನಿದಾವೆ, ತೊಗರಿ, ಇವೆಲ್ಲನೂ ಆಗಲೇ ಬಿತ್ತನೆ ಆಗಿ ಒಂದು ಪೈರಿನ ಹಂತದಲ್ಲಿದ್ದು ಮಳೆ ಇಲ್ಲ, ಒಣಗುತ್ತಿದ್ದಾವೆ, ಸೊರಗುತ್ತಿದ್ದಾವೆ ಅನ್ನುವಂತಹ ಒಂದು ಪರಿಸ್ಥಿತಿ ಇದ್ರೆ ಅದಕ್ಕೆ ಯೂರಿಯಾ ಅಥವಾ ಇತರೆ ಒಂದು ಪೋಷಕಾಂಶಗಳ ಒಂದು ಮಿಶ್ರಣವನ್ನ ಸಿಂಪರಣೆ ಮಾಡಿದ್ದೇ ಅದಲ್ಲಿ 2-3 ವಾರದ ಮಟ್ಟಿಗೆ ಅವು ಆ ಒಂದು ಬರವನ್ನು ತಡೆದುಕೊಂಡು ಸಾಯ್ದಿರ ಬದುಕ್ತವೆ. ಮಳೆ ಬಂದ್ರೆ
1: ಚಿಗುರುತ್ತೆ,
0: ಸ್ವಲ್ಪ ದಿನ ಅದಕ್ಕೆ ಒಂದು ಜೀವ ಕೊಟ್ಟಂಗೆ ಆಗತ್ತೆ. ಆ ತರದ ಒಂದು ಪ್ರಯತ್ನ ಕೂಡ ಹತ್ತಿರದ ಕೃಷಿ ಅಧಿಕಾರಿಗಳನ್ನ ಅಥವಾ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ರೈತರು ಅದನ್ನ ಅನುಸರಿಸಬೇಕು.
1: ನಿಜ, ಸದ್ಯಕ್ಕೆ ಮಳೆ ಕಡಿಮೆ ಬರ್ತಾ ಇರೋದ್ರಿಂದ ಈ ರೀತಿಯ ಒಂದಷ್ಟು ಯೋಚನೆಗಳನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಅಂತ ನಾವೊಂದೀಗ ಚಂದದ ಹಾಡನ್ನ ಕೇಳ್ಕೊಂಡು ಬಂದ್ಬಿಡೋಣ.
0: ಖಂಡಿತ.

0: ಎಸ್, ಹಾಡನ್ನ ಕೇಳಿದ್ರಿ. ಹಾಡನ್ನ ಕೇಳಿದ ನಂತರ ನಮ್ಮ ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಕಳಿಸಿರುವಂತಹ ಮೇಲ್ ಹಾಗೆ ಪತ್ರಗಳ ಕಡೆಗೆ ನಾವೀಗ ಹೋಗ್ತಾ ಇದ್ದೇವೆ. ಕೃಷ್ಣಪ್ಪ ಅವರೇ, ನಮ್ಗೊಬ್ರು ಪತ್ರ ಬರೆದಿದ್ದಾರೆ. ಗಾನಸುಮ್ಮ ಪಟ್ಟಸೋಮನಹಳ್ಳಿ, ಜಗದಾಂಬಿಕಾ ಹಂಸವೇಣಿ, ಮಂಗಳ ಮೈಸೂರು. ಇವ್ರು ಹೇಳ್ತಾ ಇದ್ರೆ 17ನೇ ತಾರೀಕು ವಿವಿಧ ಭಾರತಿಯಲ್ಲಿ ವಿಶ್ವ ಹಾವಿನ ದಿನದ ಸಂದರ್ಭದಲ್ಲಿ ಸ್ನೇಕ್ ಶ್ಯಾಮ್ ಅವರ ಜೊತೆಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಈ ಕಾರ್ಯಕ್ರಮದಿಂದ ನಮಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ.
1: ಖಂಡಿತ, ಒಂದು ಹಾವು ಅಂದ ತಕ್ಷಣ ಹೆದರ್ಕೊಂತೀವಿ, ಆದರೆ ಅದರಿಂದ ಒಂದು ಪರೋಕ್ಷವಾಗಿ ಎಷ್ಟೋ ನಮಗೆ ಉಪಯೋಗಗಳಿದೆ. ಮತ್ತು ಹಾವುಗಳು, ವಿಶೇಷವಾಗಿ ನಾಗರ ಹಾವು ಅಂದರೆ ನಮ್ಮಲ್ಲಿ ಒಂದು ಪೂಜನೀಯ ಮನೋಭಾವ. ಎಷ್ಟೋ ಜನರಿಗೆ ಹಾವು ಅಂದ ತಕ್ಷಣ ಹೆದರುವುದು, ಓಡುವುದು ಸಹಜ. ಆದರೂ ನಾವೇ ಹಾವಿನ ಒಂದು ರಕ್ಷಣೆ, ಈ ಸರೀಸೃಪಗಳ ಒಂದು ಏನು ರಕ್ಷಣೆ ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತೆ. ನಮ್ಮ ಒಂದು ಈ ಒಂದು ಪ್ರಕೃತಿಯ ಒಂದು ಸಮತೋಲನವನ್ನು ನಾವು ಕಾಪಾಡಬೇಕಾದ್ರೆ ಹಾವುಗಳ ಒಂದು ರಕ್ಷಣೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ಹೌದು,
1: ಹಾಗಾಗಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಅವತ್ತು ಬೆಳಗ್ಗೆ 9ರಿಂದ 10 ಗಂಟೆಯವರೆಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲೇ ನಡೆಸಿಕೊಟ್ರು. ಈ ಕಾರ್ಯಕ್ರಮವನ್ನು ಕೇಳಿ ಇವರು ನಮಗೆ ಏನು SMS ಅಂದರೆ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಮ್ಮ ವಿವಿಧ ಭಾರತಿ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ.
0: ನಾವು ಪ್ರತಿದಿನ ಬೆಳಗ್ಗೆ 9ರಿಂದ 10 ಗಂಟೆವರೆಗೆ ಆ ದಿನದ ವಿಶೇಷತೆಗಳು ಏನೇನಿರುತ್ತೆ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಕೆಲವೊಂದ್ಸಲ ಜನ್ಮದಿನಗಳು, ಸ್ಮರಣೀಯರ ಕುರಿತಾಗಿ ಮಾಹಿತಿ ಎಲ್ಲವೂ ಕೂಡ ಪ್ರಸಾರ ಆಗ್ತಾ ಹೋಗುತ್ತೆ. ಹಾಗೇನೆ ವಿಶ್ವ ಹಾವುಗಳ ದಿನದ ಮಾಹಿತಿ ಚೆನ್ನಾಗಿತ್ತು ಅಂತ ಹೇಳಿದ ನಮ್ಮ ಕೇಳುಗರಿಗೆ ಧನ್ಯವಾದಗಳನ್ನ ನಾವು ಹೇಳೋಣ. ಹಾಗೇನೆ ನೋಡಿ, ಹನುಮಂತಪ್ಪ ಜಗಳೂರು ಮತ್ತೆ ರೋಹಿತ್ ದಾಸನ್ಪುರ ಇವರು ಹೇಳ್ತಾ ಇದಾರೆ, ಇದೇನು ಇತ್ತೀಚೆಗೆ 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮದಲ್ಲಿ ಹಿಂದಿ ಕಾರ್ಯಕ್ರಮ ಬರ್ತಾ ಇದೆಯಲ್ವಾ, ಇನ್ ಮುಂದೆ ಪರಿಮಳ ಕಾರ್ಯಕ್ರಮ ಇರೋದಿಲ್ವಾ ಅಂತ ಕೇಳ್ತಾರೆ.
1: ಇವರು ಗಮನಿಸಬೇಕು, ವಾರದಲ್ಲಿ 3 ದಿನ 1/2 ಗಂಟೆ ಸಮಯ ಅಂದರೆ 4ರಿಂದ 4:30 ತನಕ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ ಅಂತ ಪ್ರಸಾರ ಆಗ್ತಾ ಇದೆ. ವಾರದಲ್ಲಿ 3 ದಿನ ಮಾತ್ರ ಇರುತ್ತೆ, ಕೇವಲ 30 ನಿಮಿಷಗಳು ಕಾಲಾವಧಿ ಅಷ್ಟೇ ಇರುತ್ತೆ. ಮಿಕ್ಕಿದ ಒಂದು 1/2 ಗಂಟೆ ಸಮಯ ಏನಿದೆ ಆ ಒಂದು 1/2 ಗಂಟೆ ಸಮಯದಲ್ಲಿ ನಾವು ಪರಿಮಳ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಪೂರ್ತಿಯಾಗಿ ನಾವು ಪರಿಮಳವನ್ನು ನಿಲ್ಲಿಸಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಪರಿಮಳ ಕಾರ್ಯಕ್ರಮವನ್ನು ನಿಲ್ಲಿಸೋದಿಲ್ಲ ಅಂಥೇಳಿ ಮೇಲ್ ಮುಖಾಂತರ ಇವರೇನು ಅವರ ಒಂದು ಡೌಟ್ ಏನಿದೆ ಡೌಟ್ನ ಕೇಳಿದ್ದಾರೆ, ಅವ್ರಿಗೆ ನಾವು ಈ ಮುಖಾಂತರ ತಿಳಿಸೋಣ.
0: ಸದ್ಯಕ್ಕೆ ನಮಗೆ ಸಮಯ ಕೂಡ ಆಗ್ತಾ ಇರೋದ್ರಿಂದ ನಮ್ಮ ಸ್ಪಂದನ ಕಾರ್ಯಕ್ರಮವನ್ನು ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ನಾಳಿನ ಪ್ರಸಾರದಲ್ಲಿ ಭೇಟಿಯಾಗೋಣ ಅಲ್ವಾ. ಎಲ್ಲರಿಗೂ
1: ನಮಸ್ಕಾರಗಳು.
2: ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ. ಸಮಯ 2:30. ಇನ್ನೀಗ ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ.

0: ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನ ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು. ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕಾರ್ಯಕ್ರಮ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. ಈ ಮ್ಯೂಸಿಕ್ ಕೇಳುವಾಗಲೇ ಗೊತ್ತಾಗಿರಬೇಕು ಇವತ್ತು ಚಿತ್ರತಾನ ಕಾರ್ಯಕ್ರಮದಲ್ಲಿ ಆಯ್ಕೆ ಆಗಿರುವ ಚಲನಚಿತ್ರ ಯಾವುದು ಅಂತ ಹೇಳಿ. ಹೌದು, ಪುಟ್ಟಂಜ ಚಿತ್ರದ ಎಲ್ಲ ಹಾಡುಗಳು ನಿಮಗಾಗಿ.

1995ರಲ್ಲಿ ತೆರೆ ಕಂಡಂತಹ ರವಿಚಂದ್ರನ್ ಅವರ ನಿರ್ದೇಶನದ ಪುಟ್ನಂಜ ಚಿತ್ರದ ಎಲ್ಲ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಈ ಒಂದು ಚಿತ್ರದಲ್ಲಿ ಮೀನಾ, ಉಮಾಶ್ರೀ, ಲೋಕೇಶ್ ಹಾಗೂ ರವಿಚಂದ್ರನ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕೆಳಗರೆ ಈ ಒಂದು ಚಿತ್ರದಲ್ಲಿ ಉಮಾಶ್ರೀ ಅವರು ಪುಟ್ಮಲ್ಲಿ ಪಾತ್ರದಲ್ಲಿ ನಟಿಸಿದ್ರು. ಅತ್ಯುತ್ತಮ ಪೋಷಕ ನಟಿ ಅನ್ನೋ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಸಹ ಪಡೆದ್ರು. ತುಂಬಾ ವಯಸ್ಸಾದ ಮಹಿಳೆಯ ಪಾತ್ರವನ್ನ ತುಂಬಾ ಅದ್ಭುತವಾಗಿ ನಿರ್ವಹಿಸಿದ್ರು. ಪ್ರೇಕ್ಷಕರು ಮೆಚ್ಚುಗೆಯನ್ನ ಸಹ ಪಡೆದ್ರು. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಪುಟ್ನಂಜ ಚಿತ್ರದ ಎಲ್ಲ ಹಾಡುಗಳು ನಿಮಗಾಗಿ.

0: ಚಿತ್ರತಾಣ ಕೇಳಿದ್ರಿ ಕೇಳುಗರೆ. ಇಂದು ಸಂಜೆ 4 ಗಂಟೆಗೆ ಆರಂಭದಲ್ಲಿ ಪಿಟಾರ ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ. ಇನ್ನು 4:30 ಪರಿಮಳ ಕಾರ್ಯಕ್ರಮದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಮಾತಾಡೋಣ. ಇವತ್ತು ಕನ್ನಡ ಚಿತ್ರರಂಗದ ಅಪರೂಪದ ದಾಖಲೆಗಳು ಈ ವಿಚಾರವಾಗಿ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗಣ. ಪರಿಮಳ ಕಾರ್ಯಕ್ರಮದಲ್ಲಿ 4:30 ಟ್ಯೂನ್ ಮಾಡಿಯೇ ಇರಿ. ಇದು 102.9 FM. ಇನ್ನೀಗ ಹಿಂದಿ ಕಾರ್ಯಕ್ರಮಗಳು.
1: ಆಪ್ ಸುನ್ ರೇ ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರೀಲಿ ಧಡ್ಕನ್ ಸಖಿ ಸಹೇಲಿ ಕಾರ್ಯಕ್ರಮ ಬಸ್ ಕುಚಿ ಪಲೋ ಮೇ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 4 ಗಂಟೆ ಆಗ್ತಿದೆ. ಕೇಳುಗ್ರೆ, ಇನ್ನೀಗ ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ. ಪ್ರಾಯೋಜಕರು AISSMS ಪುಣೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 4:50 ಕೆಳಗ್ರೆ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇನ್ನೇನೋ ಮುಗಿತಾ ಇದೆ. ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸೋದಕ್ಕೆ ಅಂತ ಹೇಳಿ ಆರ್ ಜೆ ಕುಸುಮ ಆಲ್ರೆಡಿ ಬಂದಿದ್ದಾರೆ ಸ್ಟುಡಿಯೋದಲ್ಲಿ. ಕುಸುಮ
1: ಹೇಳಿ,
0: ಹೇಗಿದೆ ಒಳಗಿನ
1: ವಾತಾವರಣ? ಹಾಯ್ ಹೇಳ್ಬೇಕು.
0: ಹೌದು, ಹೇಳ್ಬಿಡಿ, ನಿಮ್ಮ ಕೇಳುಗರಿಗೆಲ್ಲ ಹಾಯ್ ಹೇಳ್ಬಿಡಿ.
1: ಹಾಯ್.
0: ಓಕೆ, ಹೇಗಿದೆ ವಾತಾವರಣ ಹೊರಗಡೆ ಬೆಂಗಳೂರಿಂದ?
1: ಮಳೆ ಬರ್ತಾ ಇತ್ತು ನಾನು ಬರ್ಬೇಕಾದ್ರೆ, ಈಗ ಸ್ವಲ್ಪ ತುಂತುರು ಮಳೆ ಬರ್ತಾ,
0: ತುಂತುರು ಮಳೆ.
1: ನಾನು ಬರುವಾಗ ಜೋರಾಗಿತ್ತು ಇದ್ ಮಳೆ, ಈಗ ಕಡಿಮೆ ಆಗಿದೆ.
0: ಅಂತೂ ತಂಡ ತಂಡ ಕೂಲ್ ಕೂಲ್ ತರ ಇದೆ ಅಲ್ವಾ, ಒಂದ್ ರೀತಿ ಚಳಿ ಚಳಿ ವಾತಾವರಣ.
1: ಸ್ಟುಡಿಯೋಲ್ಲೂ ಚಳಿ, ಆಚೆ ಚಳಿ ಆಗಿದೆ.
0: ಹೌದು, ಇನ್ನು ಸಂಜೆಯ ಕಾರ್ಯಕ್ರಮಗಳನ್ನ ಆರಂಭಿಸ್ತೀರಿ.
1: ಹಾ,
0: ಓಲ್ಡ್ ಇಸ್ ಗೋಲ್ಡ್ ಜೊತೆಗೆ ಅದಕ್ಕೂ ಮುನ್ನ ಎರಡು ಗೀತೆಗಳನ್ನ ಕೇಳ್ಕೊಂಡ್ ಬರೋಣ, ನಂತರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ಕೇಳಿದ್ರೆ ಇಷ್ಟೊತ್ತು ನಿಮ್ಮ ಜೊತೆ ಇದ್ದೆ ನಾನು ಅನುಪಮಾ ಕೆಎನ್. ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿ, ಆ ನಂತರ ಕುಸುಮ ಅವರು ನಿಮ್ ಜೊತೆ ಆಗ್ತಾರೆ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 5 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಮಾಲ್ಡೋವಾದಲ್ಲಿಂದು ಅಲ್ಲಿನ ರಾಷ್ಟ್ರಾಧ್ಯಕ್ಷೆ ಮಾಯಾ ಸಾಂದ್ ಅವರೊಂದಿಗೆ ಕೃಷಿ, ಮೂಲಸೌಕರ್ಯ, ಇಂಧನ, ಡಿಜಿಟಲ್ ಮೂಲಸೌಕರ್ಯ ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಮಾತುಕತೆ ನಡೆಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಸಭೆ ಹಾಗೂ ಲೋಕಸಭೆಗಳಲ್ಲಿ ಪ್ರತಿಪಕ್ಷಗಳು ಸತತವಾಗಿ ಮುಂದುವರಿಸಿದ ಪ್ರತಿಭಟನೆ ಗದ್ದಲಗಳ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪಗಳನ್ನು ನಾಳೆಗೆ ಮುಂದೂಡಲಾಗಿದೆ. ದೇಶದಲ್ಲಿ 2025-26 ಶಾಲಾ ಮಕ್ಕಳ ದಾಖಲಾತಿ 25 ಕೋಟಿ ದಾಟಿದೆ ಎಂದು ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಕಾನೂನು ವ್ಯವಹಾರ ಸಚಿವಾಲಯದ ಆಶ್ರಯದಲ್ಲಿ 2 ದಿನಗಳ 8ನೇ ಬ್ರಿಕ್ಸ್ ಅಭಿಯೋಜಕ ಸೇವೆಗಳ ಮುಖ್ಯಸ್ಥರ ಸಭೆ ಇಂದು ಆರಂಭವಾಗಿದೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಿಕೆ ಉಪಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮದ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸಂಸತ್ತಿನಲ್ಲಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಳಿದ ಚುಕ್ಕಿ ರಹಿತ ಪ್ರಶ್ನೆಗೆ ಉತ್ತರವಾಗಿ ಮಾಹಿತಿ ನೀಡಿದೆ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಮಳೆ ಸಕ್ರಿಯವಾಗಿದ್ದು ದಕ್ಷಿಣ ಒಳನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿದೆ. ಆಗುಂಬೆಯಲ್ಲಿ ಅತಿ ಹೆಚ್ಚು 13 ಸೆಂಟಿಮೀಟರ್ ಮಳೆಯಾಗಿದೆ. ವಿಶ್ವ ಚೆಸ್ ದಿನಾಚರಣೆ ಅಂಗವಾಗಿ ದೇವನಹಳ್ಳಿಯಲ್ಲಿ ಇಂದು ತಾಲೂಕು ಮಟ್ಟದ ಚೆಸ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚೀನಾದ ಹಾಂಗ್ಝೌನಲ್ಲಿ ನಡೆಯಲಿರುವ ಐಎಸ್ಎಸ್ಎಫ್ ವಿಶ್ವಕಪ್ ರೈಫಲ್, ಪಿಸ್ತೂಲ್, ಶಾಟ್ಗನ್ ಪಂದ್ಯಾವಳಿಗಾಗಿ ಭಾರತ ಮನು ಭಾಕರ್, ಸ್ವಪ್ನಿನ್ ಕುಸಾಳೆ ಸೇರಿದಂತೆ 39 ಸದಸ್ಯರ ತಂಡ ಪ್ರಕಟಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:03:15. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಸೋಮವಾರದ ವಿಶೇಷ ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಮಂಗಳವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋ ಪಾಸನೆ. ನಾಳೆ ಬೆಳಿಗ್ಗೆ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ. ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ. ನಾಳೆ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರ ಗೀತೆಗಳು. 11:30 ಕಲಾ ಭಾರತಿ. ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು. 1:02 ಚಿತ್ರಗೀತೆಗಳು. 1:20 ಗೇಮ್ ಶೋ ಕಾರ್ಯಕ್ರಮದಲ್ಲಿ ಮಂಗಳವಾರದ ವಿಶೇಷ ಕ್ವಿಜ್ ಕಾರ್ಯಕ್ರಮ ರಸಪ್ರಶ್ನೆ. ನಾಳೆ ಮಧ್ಯಾಹ್ನ 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ ಚಿತ್ರದಾನ. 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ ಕಾರ್ಯಕ್ರಮಗಳು ಆರಂಭವಾಗುತ್ತೆ. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ನಾಳೆ 7:02 ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. ನಾಳೆ ರಾತ್ರಿ 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸೋಮವಾರದ ಸಂಜೆ 5:08 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ

ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಸೇಫ್ ಡ್ರೈವ್ ಕಾರ್ಯಕ್ರಮದ ಹೊತ್ತಾಗಿದೆ. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳುವಂತ ಸಮಯ. ಓಲ್ಡ್ ಇಸ್ ಗೋಲ್ಡ್, ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಕಲಾವಿದ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಕೆ ಕಲ್ಯಾಣ್ ರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಈಗ ಚಂದ್ರೋದಯ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ನ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದಿಂದ ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಸಹ ಅಂಥದ್ದೇ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಈಗ ಮಾಂಗಲ್ಯಂ ತಂತುನಾನಿನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಕೆ ಕಲ್ಯಾಣ್ ರವರ ರಚನೆ, ಬಿ ಮನೋಹರ್ ರವರ ಸಂಗೀತ ಸಂಯೋಜನೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೀ ಕೇಳ್ತಾ ಇದೀವ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಮಧುರವಾದ ಗೀತೆಯನ್ನ ಕೇಳುವಂತಹ ಸಮಯ. ಬಾನಲ್ಲಿ ಮಧುಚಂದ್ರಕ್ಕೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಎಂ ಎಸ್ ಪಾಟೀಲ್ ರವರ ರಚನೆ, ಇಳಯರಾಜಾರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:40. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜಯ್ಯನ್. ಸರ್ ನಮಸ್ಕಾರ.
3: ನಮಸ್ತೆ.
2: ಈಗ ಪ್ರಾವಿಡೆಂಟ್ ಫಂಡು ಮತ್ತೆ ಗ್ರಾಚ್ಯುಟಿ ಇತ್ಯಾದಿಗಳನ್ನೆಲ್ಲ ಕಡ್ಡಾಯವಾಗಿ ಉದ್ಯೋಗದಾತರು ಪೇಮೆಂಟ್ ಅಷ್ಟೇ ನೋಡ್ತಿರ್ತಾರೆ, ಇತ್ಯಾದಿ ಅವರಿಗೆ ಏನೇನು ಇಷ್ಟು ದುಡ್ಡು ಕಟ್ ಆಗಿ ಬರುತ್ತೆ ನನಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅದ್ರ ಲಾಭಗಳು ಏನು ಅಂತ ಎಷ್ಟೋ ಸಲ ಗೊತ್ತಿರಲ್ಲ. ಅದು ಎಲ್ಲಾ ಕಡೆನೂ ಕೂಡ ಅದು ಖಾಸಗಿ ಆಗಿರ್ಬೋದು ಸರ್ಕಾರಿ ವ್ಯವಸ್ಥೆನಲ್ಲಂತೂ ಕ್ರಮಬದ್ಧವಾಗಿರುತ್ತೆ, ಪಾರದರ್ಶಕವಾಗಿರುತ್ತೆ ಮತ್ತು ಕಾನೂನಾತ್ಮಕವಾಗಿ ನಮ್ಗೇನು ಸಿಗುತ್ತೆ ಎಲ್ಲವೂ ಸಿಗ್ತಿರ್ತದೆ. ಖಾಸಗಿ ಕ್ಷೇತ್ರದಲ್ಲಿ ಕೂಡ ನಾವು ಈ ಎಲ್ಲ ಕೆಲವು ವ್ಯವಸ್ಥೆ ಇರ್ತವೆ. ಇದ್ರ ವ್ಯತ್ಯಾಸ ತಿಳಿಸಿದ್ದಾರೆ ಈ PF, ESI, ಗ್ರಾಚ್ಯುಟಿ ಇತ್ಯಾದಿ ಎಲ್ಲ ಹೇಳ್ತಾರೆ, ಉದ್ಯೋಗಿಗಳಿಗೆ ಯಾವ ರೀತಿ ಲಾಭ ಆಗುತ್ತೆ ಅದರ ಪ್ರಯೋಜನ ಏನು ಅದನ್ನು ತಿಳಿಸಿ
3: ಸರ್. ಇಲ್ಲಿ PF ಅಂದ್ರೆ ಪ್ರಾವಿಡೆಂಟ್ ಫಂಡ್ ಅಂತ. ಈ ಪ್ರಾವಿಡೆಂಟ್ ಫಂಡ್ ಅಂತಂದ್ರೆ ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಕೆಲಸ ಮಾಡತಕ್ಕಂಥ ಸ್ಥಳದಲ್ಲಿ ಒಂದು ಸಂಬಳದ ಜೊತೆ ಒಂದಿಷ್ಟು ಹಣವನ್ನ ಅವರು ಕಟ್ ಮಾಡಿ ಅದನ್ನ ಇಟ್ಕೊಂಡಿರ್ತಾರೆ. ಆ ಹಣವನ್ನ ಅವರು ನಿವೃತ್ತಿ ಹೊಂದಿ ಅಥವಾ ಅವ್ರೇನಾದ್ರೂ ಬಿಟ್ಟು ಹೋದ್ರೆ ಅಂತ ಸಂದರ್ಭದಲ್ಲಿ ಅವರಿಗೆ ನೀಡ್ತಕ್ಕಂಥದ್ದು ಒಂದೇ ಸಲ ಕೊಡಬೇಕು ಅನ್ನೋ ಒಂದು ಇದರಿಂದ ಈ ಒಂದು ಇದನ್ನ ತಂದಿದ್ದಾರೆ.
2: ಬಡ್ಡಿ ಸಮೇತ
3: ಸಿಗುತ್ತೆ. ಈ ಪ್ರಾವಿಡೆಂಟ್ ಫಂಡ್ ಯಾವುದೇ ಕಂಪನಿ ಇರ್ತಕ್ಕಂಥ ಇದರಲ್ಲಿ 20 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಗಳಿರುವ ಸ್ಥಳಗಳಲ್ಲಿ ಇದನ್ನ ಕಡ್ಡಾಯ ಮಾಡಿದ್ದಾರೆ.
2: ಕಡಿಮೆ ಉದ್ಯೋಗಿಗಳನ್ನ ನೇಮಿಸಿಕೊಂಡು ಮಾಡ್ತಿರ್ತಾರೆ. ಅದು
3: ಈಗ ಕಡಿಮೆ ಉದ್ಯೋಗ ಇದ್ರಲ್ಲ ಅವ್ರಿಗೇನಾದ್ರೆ ಕೆಲವು ಸಲ ಅಲ್ಲೂ ಮಾಡಿರ್ತಾರೆ, ಇದು ಕಡ್ಡಾಯ ಮಾಡಲೇಬೇಕು ಅಂತ. ಈಗ ಒಬ್ರು ಇಬ್ರು ಇದ್ದಾಗೂ ಇದೆ, ಆದ್ರೆ 20 ಜನ ಅದಕ್ಕೆ ಮೇಲ್ಪಟ್ಟು ದೊಡ್ಡ ಕಂಪನಿ ಆದಾಗ ಕಡ್ಡಾಯವಾಗಿ ಇರಲೇಬೇಕು ಅಂತೇಳಿ.
2: ಅಂದ್ರೆ ಕಡಿಮೆ ಇದ್ರೆ ಅದನ್ನ ಮರ್ಜ್ ಮಾಡ್ತಾರೆ, ಕೆಲಸ
3: ಬೇರೆ ಇದ ಕಡೆ ಮರ್ಜ್ ಮಾಡ್ತಾರೆ ಅದನ್ನ. ಇದರಲ್ಲೂ ಸಾಕಷ್ಟು ನಾವು ನೋಡಬಹುದು, ಯಾಕಂದ್ರೆ ಒಬ್ರು ಇಬ್ರು 5 ಜನ ಇದ್ದಾಗೂ ಅವ್ರೇನ್ ಮಾಡ್ತಾರೆ ಅದನ್ನ ಇಟ್ಕೊಂಡಿರ್ತಾರೆ, ಬಟ್ ಅದನ್ನ ತೋರಿಸಿರಲ್ಲ ಕಂಪನಿ ಆಡಿಟ್ ಅಲ್ಲಿ ಇನ್ನೊಂದಿಲ್ಲ ತೋರಿಸಿರಲ್ಲ.
2: ESI ಅಂದ್ರೆ ಏನ್ ಸರ್?
3: ಮತ್ತೆ ಇದು ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ. ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತಂದ್ರೆ ಅವ್ರಿಗೆ ಆ ಏನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಒಂದು ಜೀವಕ್ಕೆ ಕೊಡತಕ್ಕಂತ ಒಂದು ಇನ್ಶೂರೆನ್ಸ್. ಅವ್ರ ಏನಾದ್ರೂ ತೊಂದರೆ ಆದ್ರೆ ಅಥವಾ ಏನಾದ್ರೂ ಅಂಗವಿಕಲ
2: ಗ್ರೂಪ್ ಇನ್ಶೂರೆನ್ಸ್
3: ಇದ್ದಂಗೆ ಒಂದು ಇನ್ಶೂರೆನ್ಸ್ ಅನ್ನ ಕೊಡ್ತಕ್ಕದ್ದು. ಇದು ಅಷ್ಟೇ, 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಗಳಿರುವ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಈ ಒಂದು ESI ನ ಕೊಡ್ಲೇಬೇಕು.
2: ಅಂದ್ರೆ ಎಲ್ಲಾ ನಿಯಮ ಅನುಸಾರವಾಗಿ ಎಲ್ಲವೂ ಇರುತ್ತೆ ನಿಜ, ಆದ್ರೆ ನಮ್ಗೆ ಅದು ಸಿಗ್ತಾ ಇದೆಯೋ ಇಲ್ವಾ ಅಂತೇಳಿ ಗ್ರಾಹಕರು ಸೇವೆಯಲ್ಲಿ ಇದ್ದವರು ಕೂಡ ಅದನ್ನ
3: ಪರಿಶೀಲನೆ ಮಾಡಬೇಕು.
2: ಗ್ರಾಚ್ಯುಟಿ ಅಂದ್ರೆ
3: ಸೇಮ್ ಇದು ಅಷ್ಟೇ, ಇದೂ ಈ PF, ESI, ಗ್ರಾಚ್ಯುಟಿ ಇರ್ತಿದ್ದಲ್ಲ, ಈ ಗ್ರಾಚ್ಯುಟಿ ಅಂತ ಅನ್ನಿಸಲ್ಲ, ಅದು ಅಷ್ಟೇ 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗ ಸಂಸ್ಥೆಗಳನ್ನೇ ಗ್ರಾಚ್ಯುಟಿಯನ್ನು ಸಹ ಇದು

0: ಮಾಡಲಿಕ್ಕೆ ಕಡ್ಡಾಯ ಮಾಡಿದ್ದಾರೆ. ಮೂರೂ ಉದ್ದೇಶ ಏನಂತಂದ್ರೆ, ಒಬ್ಬ ಉದ್ಯೋಗಿಯ ರಕ್ಷಣೆಯನ್ನ ಒದಗಿಸ್ತಕ್ಕಂತ ಕೆಲಸ ಮಾಡ್ತಾ ಇವು. ಈಗ ಉದಾಹರಣೆಗೆ ಏನಾದ್ರೂ ತೊಂದರೆ ಆದ್ರೆ, ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಲ್ಲಿ ಏನಾದ್ರೂ ಅಂಗವಿಕಲೆಯ ಅಪಘಾತ ಇನ್ನೊಂದಾದ್ರೆ, ಇವೆಲ್ಲ ರಕ್ಷಣೆಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ PF ESI ಗ್ರಾಚ್ಯುಟಿಯನ್ನ ಕಡ್ಡಾಯ ಮಾಡಿದ್ದಾರೆ. ಮತ್ತೆ ಇವುಗಳು ಒಂದ್ ವೇಳೆ ಏನಾದ್ರೂ ತಪ್ಪಿಸಿದ್ರೆ, ಉದ್ಯೋಗ ಮಾಡ್ತಾ ಇರ್ತಾನೆ ಮಾಲೀಕರು ಏನಾದ್ರೂ ತಪ್ಪಿಸಿದ್ರೆ ಅವ್ರಿಗೆ ಯಾವ್ಯಾವ ರೀತಿ ಕಾನೂನಿನ ಅಡಿಯಲ್ಲಿ ಏನೇನಿದೆ ಅಂತಂದ್ರೆ, ಕಾರ್ಮಿಕ ನ್ಯಾಯಾಲಯ ಅಥವಾ ಆಯುಕ್ತರಿಗೆ ದೂರನ್ನ ಸಲ್ಲಿಸ್ಕೊಳ್ತಕ್ಕಂಥದ್ದಿದೆ. ಬಾಕಿ ಇರುವ ಪ್ರಯೋಜನಕ್ಕೆ ಆದೇಶಿಸಬಹುದು. ಈಗೇನು ಇಷ್ಟು ದಿನ ಕೆಲಸ ಮಾಡಿರ್ತೀವಿ, ಈಗ ನಮ್ಮನ್ನ ಟರ್ಮಿನೇಟ್ ಮಾಡೋದು ಅಥವಾ ಬಿಟ್ಬಿಡೋದು ಮಾಡಿರ್ತಾರೆ, ಅಲ್ಲಿ ಈ ಮೂರು ನಾವು ಹೇಳಿದಲ್ಲ PF ESI ಮತ್ತು ಗ್ರಾಚ್ಯುಟಿ, ಈ ಎಲ್ಲವನ್ನ ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ಆದೇಶ ಮಾಡಬಹುದು. ಅದ್ರ ಜೊತೆಗೆ ಯಾರು ಮಾಲೀಕರು ಇರ್ತಾರೆ ಅವರಿಗೆ ದಂಡ ಶಿಕ್ಷೆಯನ್ನು ಸಹ ವಿಧಿಸಬಹುದು.
1: ಸುಮ್ಮನೆ ಪ್ರತಿ ತಿಂಗಳ ಬರುವಂತಹ ವೇತನ ಅಷ್ಟೇ ಮುಖ್ಯ ಅಲ್ಲ, ಜೊತೆ ಜೊತೆಗೆ ಅವ್ರದ್ದು ಏನೇನು ಹಣ ಅಲ್ಲಿ ಕಟ್ ಆಗಿತ್ತು, ಅದು ಯಾವ ಕಾರಣಕ್ಕಾಗಿ ಕಟ್ ಆಗಿದೆ, ಪ್ರತಿಯಾಗಿ ಅದರಿಂದ ನಮ್ಗೆ ಏನು ಸಿಗುತ್ತೆ ಎಲ್ಲವನ್ನು ತಿಳ್ಕೊಳ್ಬೇಕು, ಮತ್ತು ಸರ್ಕಾರದ ಎಲ್ಲ ನಿಯಮಗಳನ್ನ ಅಲ್ಲಿ ಕಡ್ಡಾಯವಾಗಿ ಅನುಸರಿಸಬೇಕು ಅಂತನೋ ವಿಚಾರವನ್ನ ತಾವು ಹೇಳ್ತಾ ಇದ್ದೀರಾ. ವಕೀಲರಾದ ಮುನಿರಾಜ ಎನ್ನವರೇ, ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
4: ವಿವಿಧ ಭಾರತಿ 102.9 FM.
3: ನೀವು ಕೇಳ್ತಾ ಇದ್ರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 5:45:24. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಹೀರುದಯ ನಿನಗಾಗಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ವಿ ಮನೋಹರ್ ರವರ ಸಂಗೀತ.

ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಈಗ ಒಂದು ಫಾಸ್ಟ್ ಬೀಟ್ ಹಿಡೋ ಇರುವಂತಹ ಹಾಡು, ಹೆಜ್ಜೆ ಹಾಕುವಂತ ಹಾಡು ಮುಡಿ ಬರ್ತಾ ಇದೆ. ನಮ್ಮೂರ್ ಹುಡುಗ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ವಿಷ್ಣು. ಸಂಗೀತ ಬಿ ಮನೋಹರ್ ರವರದ್ದು.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂತ ಎಲ್ಲ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ ಆಗಿದೆ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಮಾಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌನಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ತೆಗೆದುಕೊಳ್ಳುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡಿಸಿದರು. ರಾಜ್ಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗುತ್ತಿದ್ದು, ರಾಜ್ಯದಲ್ಲಿ ಸುಮಾರು 5.5 ಕೋಟಿ ಮತದಾರರ ಪೈಕಿ 3.5 ಕೋಟಿ ಮತದಾರರ ಪರಿಶೀಲನಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಧಾರವಾಡದಲ್ಲಿಂದು ಹೇಳಿದ್ದಾರೆ. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮದ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:57 ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಶುಭ ಸಂಜೆ, ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಈಗ ಸೇಫ್ ಟ್ರೈನಲ್ಲಿ ಗಾನ ಭಜನ ಕಾರ್ಯಕ್ರಮವನ್ನು ಆರಂಭ ಮಾಡೋ ಹೊತ್ತಾಗಿದೆ. ಗಾನ ಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಗಾನ ಭಜನ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಆ ವಿಷಯದ ಬಗ್ಗೆ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಒಂದಷ್ಟು ಮೆಲಡಿ ಹಾಗೆ ಪೆಪ್ಪಿ ಹಾಡುಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ, ಏನು ಅಂತ ತಿಳಿಸ್ತೀನಿ. ಬಟ್ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9483029408309109 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ವಿಷಯ ಏನಪ್ಪ ಅಂತ ಅಂದರೆ, ಸದ್ಯಕ್ಕೆ ನಾನು ವಿಷಯ ತಿಳಿಸ್ದೇ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಗಾನ ಭಜನದ ವಿಷಯ ಏನಿರಬಹುದು ಅನ್ನೋ ಪ್ರಶ್ನೆ ಓಡ್ತಾ ಇದೆ ಅಲ್ವಾ. ಪ್ರತಿನಿತ್ಯ ಹೀಗೆ ನಮ್ಮ ಮೈಂಡ್ಗೆ ಒಂದಲ್ಲ ಒಂದು ವಿಷಯದ ಬಗ್ಗೆ ಪ್ರಶ್ನೆಗಳು ಬರ್ತಾನೇ ಇರುತ್ತವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತೀವಿ, ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕಿದ್ರೂ ಕೂಡ ಸಿಗೋದಲ್ಲ. ಹಾಗಾಗಿ ಉತ್ತರ ಸಿಗ್ತಾ ಸಿಗ್ಲಿಲ್ವಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗಲ್ಲ. ಬಟ್ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಟಿದ್ದು ಮುಖ್ಯ ಆಗೋದು. ಈ ಪ್ರಶ್ನೆ ಕೇಳೋ ಅಭ್ಯಾಸ ನಮಗೆ ಬಾಲ್ಯದಲ್ಲೇ ಶುರುವಾಗಿರುತ್ತೆ. ಚಿಕ್ಕ ಮಕ್ಕಳು ದಿನಕ್ಕೆ 100 ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ಸಹ ಚಿಕ್ಕವರಿದ್ದಾಗ ಕೇಳಿರ್ತೀವಿ ಅಲ್ವಾ, ಸೂರ್ಯ ಬೆಳಿಗ್ಗೆ ಯಾಕೆ ಬರ್ತಾನೆ, ರಾತ್ರಿ ಹೊತ್ತು ಎಲ್ಲಿ ಹೋಗ್ತಾನೆ, ಆಕಾಶ ನೀಲಿಯಾಗಿ ಹಾಕಿದೆ, ಪಕ್ಷಿಗಳು ಹಾರತ್ತೆ ನಾವ್ಯಾಕೆ ಹಾರೋಕ್ಕಾಗಲ್ಲ, ಹಾಗೆ ಮೀನು ನೀರಲ್ಲಿ ಹೇಗೆ ಉಸಿರಾಡತ್ತೆ, ಹೀಗೆ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ವಿ. ಹಾಗೆ ಈಗಿನ ಮಕ್ಕಳು ಸಹ ಕೇಳ್ತಾ ಇರ್ತಾರೆ. ಪ್ರತಿದಿನ ಹೀಗೆ ಯಾಕೆ ಎಲ್ಲಿ ಹೇಗೆ ಅಂತ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಇನ್ನು ದೊಡ್ಡವರಾದ್ಮೇಲೆ ಪ್ರಶ್ನೆ ಕೇಳೋದು ಕಡಿಮೆ ಆಗುತ್ತೆ. ಆದರೂ ಸಹ ಕೆಲವೊಂದು ವಿಷಯಗಳಿಗೆ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ, ಮಾಡ್ತೀವಿ ಸಹ. ಏನು, ಯಾಕೆ, ಯಾರು, ಎಲ್ಲಿ, ಹೇಗೆ, ಈ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡೋದಕ್ಕೆ ಕಾರಣ ಏನು ಹೇಳಿ? ಕುತೂಹಲ, ಕ್ಯೂರಿಯಾಸಿಟಿ, ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋದಕ್ಕೆ, ಹಾಗೆ ಹೊಸದನ್ನು ಕಲಿಯೋದಕ್ಕೆ ಡ್ರೈವಿಂಗ್ ಫೋರ್ಸ್ ಅಂತ ಅಂದರೆ ಅದು ಕ್ಯೂರಿಯಾಸಿಟಿ, ಕುತೂಹಲ. ಸೊ ಇವತ್ತಿನ ಗಾನ ಭಜನದಲ್ಲಿ ಕುತೂಹಲದ ಕುರಿತು ಮಾತಾಡ್ತಾ ಸಾಗೋಣ. ನೀವು ನಿಮ್ಮ ಬಾಲ್ಯದಲ್ಲಿ ಬಹಳ ಕುತೂಹಲದಿಂದ ಕೇಳ್ತಾ ಇದ್ದಂತ ಪ್ರಶ್ನೆ ನಿಮಗೆ ನೆನಪಿದ್ರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483091009408309109. ಈಗ ಚೆಲುವಿನ ಚಿತ್ತಾರ ಸಿನಿಮಾ.

ಕುತೂಹಲ ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದ ವಿಷಯ. ವಿಷಯ ತುಂಬಾ ಚೆನ್ನಾಗಿದೆ, ಆಸಕ್ತಿದಾಯಕವಾಗಿದೆ ಅಂತ ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಇನ್ನು ಕುತೂಹಲದ ಬಗ್ಗೆ ಮಾತಾಡುವಾಗ, ಬಾಲ್ಯದಲ್ಲಿ ನಾವು ತುಂಬಾ ಕ್ಯೂರಿಯಾಸಿಟಿಯಿಂದ ಇರ್ತಾ ಇದ್ವಿ ಅಂತ ಹೇಳ್ತಾರೆ.

ಇದೆ. ಹೌದು, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಲೈಫ್ ಟೈಮ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳೋದು ಬಾಲ್ಯದಲ್ಲೇ. ಅದರಲ್ಲೂ 2-5 ವರ್ಷದ ಮಕ್ಕಳಿರ್ತಾರಲ್ಲ, ಅವರು ಒಂದು ದಿನಕ್ಕೆ ಆನ್ ಆನ್ ಆ್ಯಾವರೇಜ್ 70-300 ಪ್ರಶ್ನೆಗಳನ್ನ ಕೇಳ್ತಾರಂತೆ. ಹಾಗೆ ರಿಸರ್ಚ್ನ ಪ್ರಕಾರ ಪ್ರಶ್ನೆಗಳ ಸಂಖ್ಯೆ ಪೀಕ್ ಲೆವೆಲ್ಗೆ ತಲುಪೋದು ಯಾವಾಗ ಅಂದರೆ ಮಕ್ಕಳು 4 ವರ್ಷದವರಾಗಿದ್ದಾಗ. ಯಾಕಂದರೆ ಆಗ ಮಕ್ಕಳು ಪ್ರಪಂಚವನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ, ಸುತ್ತಮುತ್ತ ನಡೆಯೋದನ್ನು ಗಮನಿಸ್ತಾ ಇರ್ತಾರೆ. ಸೊ ಆಗ ಸುಮಾರು 200-400 ಪ್ರಶ್ನೆಗಳನ್ನ ಕೇಳ್ತಾರಂತೆ. ಬಟ್ ಪ್ರಶ್ನೆಗಳ ಸಂಖ್ಯೆ ದೊಡ್ಡವರಾಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣಗಳು ಸಹ ಇದೆ. ಚಿಕ್ಕವರಿದ್ದಾಗೇನೋ ಪ್ರಶ್ನೆಗಳನ್ನ ಪಟಪಟ ಅಂತ ಕೇಳಿಬಿಡ್ತೀವಿ, ಆದರೆ ದೊಡ್ಡವರಾಗ್ತಾ ಆ ಪ್ರಶ್ನೆ ಕೇಳಿದ್ರೆ ಏನಂತ್ಕೋಬಹುದೋ ಏನೋ, ಇವರು ಸಿಲ್ಲಿ ಪ್ರಶ್ನೆ ಅಂತ ಅನ್ಕೋಬಹುದು, ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವಾ ಅಂತ ನಗ್ಬಹುದು, ಹಾಗೆ ಹೀಗೆ ಅಂತ ಆ ಪ್ರಶ್ನೆನೆ ಕೇಳೋದಿಲ್ಲ. ನಮ್ಮ ಪ್ರಶ್ನೆಗೆ ನಾವೇ ಉತ್ತರವನ್ನು ತಿಳ್ಕೊಳ್ಳೋಣ ಅಂತಲೂ ಇರಬಹುದು. ಒಟ್ಟಿನಲ್ಲಿ ಬಾಲ್ಯದಲ್ಲಿದ್ದಂಥ ಕುತೂಹಲದ ಮಟ್ಟ ಬೆಳೀತಾ ಬೆಳೀತಾ ಕಡಿಮೆ ಆದರೂ ಕೂಡ ಕಲಿಯುವಂಥ ಆಸಕ್ತಿ ಇಂಟ್ರೆಸ್ಟ್ ಇರುತ್ತಲ್ಲ, ಅದು ಹೆಚ್ಚಾಗ್ತಾ ಇರುತ್ತೆ. ಹೊಸ ಹೊಸ ವಿಷಯ ತಿಳ್ಕೋಬೇಕು, ಹೊಸ ಸ್ಕಿಲ್ಸ್ನ ಕಲ್ತ್ಕೋಬೇಕು ಅಂತೆಲ್ಲ ನಮಗೆ ಅನಿಸೋದಕ್ಕೆ ಕಾರಣನೇ ಕುತೂಹಲ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಹೊಸ ಇನ್ವೆನ್ಷನ್ಗಳಿಗೆ ಮುಖ್ಯವಾದ ಕಾರಣ ಕ್ಯೂರಿಯಾಸಿಟಿಯಾಗಿರುತ್ತೆ. ಮನುಷ್ಯನ ವಿಕಾಸವನ್ನು ನಾವು ನೋಡೋದಾದರೆ ಇತಿಹಾಸದ ಪುಟವನ್ನು ನಾವು ತಿರುಗಿಸಿದಾಗ ನಮಗೆ ಗೊತ್ತಾಗೋದು, ಮನುಷ್ಯನ ಎವಲ್ಯೂಷನ್ ನೋಡಿದ್ರೇ ಗೊತ್ತಾಗುತ್ತೆ, ಕುತೂಹಲ ಎಂಥ ಒಂದು ಪಾತ್ರವನ್ನು ಪ್ಲೇ ಮಾಡಿದೆ ಅಂತ. ಒಂದು ಕಾಲದಲ್ಲಿ ಗುಹೆಯೊಳಗೆ ವಾಸ ಮಾಡ್ತಾ ಇದ್ದಂಥ ಮನುಷ್ಯ ಇವತ್ತು ಬಾಹ್ಯಾಕಾಶಕ್ಕೆ, ಸ್ಪೇಸ್ಗೆ ಹೋಗ್ತಾನೆ, ಅಲ್ಲಿ ತಿಂಗಳುಗಟ್ಟಲೆ ಉಳ್ಕೊಳ್ತಾನೆ ಅಂದರೆ ಅದಕ್ಕೆ ಮೇನ್ ರೀಸನ್ ಹೊಸತನ್ನ ಆವಿಷ್ಕಾರ ಮಾಡುವಂಥ ಕುತೂಹಲ ಭರಿತ ಆಲೋಚನೆಗಳು. ಹಾಗೆ ಶಿಲಾಯುಗದಲ್ಲಿ ಬೆಂಕಿಯನ್ನು ಕಂಡುಹಿಡಿದಿದ್ದು ಸಹ ಇದೇ ಕುತೂಹಲದಿಂದನೇ ಅಲ್ವಾ. ಹಾಗೆ ನಂತರ ಕರೆಂಟ್ ವಿದ್ಯುತ್ ಬಂತು, ಹಾಗೆ ಟಿವಿ ರೇಡಿಯೋ ಎಲ್ಲ ಬಂತು, ಹಾಗೆ ಮೊಬೈಲ್ ಇಂಟರ್ನೆಟ್, ಈ ಎಲ್ಲ ಇನ್ವೆನ್ಷನ್ಗಳಿಗೂ ಹಾಗೆ ಹೊಸ ಪ್ರಯತ್ನಗಳಿಗೂ ನೀರೆರೆದು ಪೋಷಿಸ್ತಾ ಇರೋದು ಕುತೂಹಲ ಅಂತ ಹೇಳಬಹುದು. ನೀವು ಕ್ಯೂರಿಯಾಸಿಟಿಯಿಂದ ಕಲ್ತಿರುವಂಥ ಅತ್ಯಂತ ಆಸಕ್ತಿದಾಯಕ ವಿಷಯ ಅಥವಾ ಹವ್ಯಾಸ ಯಾವುದಾದ್ರೂ ಇದ್ರೆ ಅದನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು. ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9488309129 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತಷ್ಟು ಮಾತು ಕುತೂಹಲದ ಕುರಿತು ಮುಂದುವರಿಯುತ್ತೆ ಅಯೋಗ್ಯ ಚಿತ್ರದ ಈ ಪ್ರೀತಿಯ ಹಾಡಿನ ನಂತರ.

ಸೇಫ್ ಟೈಮ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಕುತೂಹಲ, ಕ್ಯೂರಿಯಾಸಿಟಿ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಜಾನಪದ ಕತೆ ಇದೆ, ನೀವೆಲ್ಲರೂ ಕೇಳಿರ್ತೀರಾ. ಕುತೂಹಲವನ್ನ ಬಹಳ ಚೆನ್ನಾಗಿ ವಿವರಿಸುವಂತಹ ಕತೆ ಇದು. ಮರದ ಮೇಲಿಂದ ಸೇಬು ಕೆಳಗೆ ಬೀಳುತ್ತೆ. ಪ್ರತಿನಿತ್ಯ ಸಾವಿರಾರು ಜನ ಅಲ್ಲಿ ಓಡಾಡೋರು ನೋಡಿದ್ರು ಸಹ ಅದ್ರ ಬಗ್ಗೆ, ಅಂದರೆ ಯಾಕೆ ಬೀಳ್ತು ಅಂತ ಅವರ ಮೈಂಡ್ಗೆ ಪ್ರಶ್ನೆ ಬರೋದಿಲ್ಲ, ಅವರು ಯೋಚನೆನೂ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಒಬ್ಬರಿಗೆ ಈ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಸೇಬು ಕೆಳಗೆ ಬೀಳ್ತು ಅಂತ. ಅವ್ರು ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಸರ್ ಐಸಾಕ್ ನ್ಯೂಟನ್. ಅವರ ಕುತೂಹಲದಿಂದಾನೇ ನ್ಯೂಟನ್ಸ್ ಥಿಯರಿ ಆಫ್ ಗ್ರಾವಿಟಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು. ಅಂದರೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಈ ರೀತಿ ಸೇಬು ಮರದಿಂದ ಕೆಳಗೆ ಬೀಳುತ್ತೆ ಅನ್ನೋದನ್ನ ತಿಳ್ಕೊಂಡ್ರು ಅವರು. ಆ ಒಂದು ಇನ್ವಿಸಿಬಲ್ ಫೋರ್ಸ್ ಅಂದರೆ ಗ್ರಾವಿಟಿಯಿಂದ ಭೂಮಿಯ ಮೇಲಿರುವಂಥ ವಸ್ತುಗಳಿಗೆ ತೂಕ ಇರುತ್ತೆ, ವೆಯ್ಟ್ ಇರುತ್ತೆ, ಹಾಗೆ ವಸ್ತುಗಳನ್ನ ಕೆಳಗೆ ಪುಲ್ ಮಾಡೋದು ಸಹ ಆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದನ್ನ ತಿಳ್ಕೊಂಡ್ರು. ಸಾಗರದ ಅಲೆಗಳಿಗೆ ಅಂದರೆ ಅಲೆಗಳ ಏರಿಳಿತಕ್ಕೆ ಕಾರಣವಾಗೋದು ಇದೇ ಗ್ರಾವಿಟಿ, ಹಾಗೆ ಗ್ರಹಗಳು ಸೂರ್ಯನ ಸುತ್ತ ಆರ್ಬಿಟ್ನಲ್ಲೇ ಇರೋದಕ್ಕೆ ಇರೋ ಹಾಗೆ ಮಾಡೋದು ಇದೇ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕಂಡುಹಿಡಿದ್ರು. ಸೊ ಕುತೂಹಲದ ಒಂದು ಪ್ರಶ್ನೆ ಒಂದು ಥಿಯರಿಯ ಹುಟ್ಟಿಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಹೀಗೇನೆ ಎಷ್ಟೋ ಇನ್ವೆನ್ಷನ್ಗಳಿಗೆ ಡ್ರೈವಿಂಗ್ ಫೋರ್ಸ್ ಆಗಿ ಕೆಲಸ ಮಾಡಿರೋದು ಕುತೂಹಲ. ಅದಕ್ಕೇ ಕ್ಯೂರಿಯಾಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಇನ್ನು ಥಿಯರಿ ಆಫ್ ರಿಲೇಟಿವಿಟಿ ಈ ಒಂದು ಥಿಯರಿನ ಡೆವಲಪ್ ಮಾಡಿದ್ದು ಆಲ್ಬರ್ಟ್ ಐನ್ಸ್ಟೀನ್ ಅವರು. ಅವರು ತಮ್ಮ ಬಗ್ಗೆ ಹೇಳ್ತಾ ಇದ್ದಂಥ ಮಾತು, ಐ ಹ್ಯಾವ್ ನೋ ಸ್ಪೆಷಲ್ ಟ್ಯಾಲೆಂಟ್ಸ್, ಐ ಆಮ್ ಓನ್ಲಿ ಪ್ಯಾಷನೇಟ್ಲಿ ಕ್ಯೂರಿಯಸ್ ಅಂತ. ನನಗೆ ಯಾವ ವಿಶೇಷ ಪ್ರತಿಭೆನೂ ಇಲ್ಲ, ನನಗೆ ತೀವ್ರವಾದಂಥ ಕುತೂಹಲ ಮಾತ್ರ ಇದೆ ಅಂತ. ನೋಡಿ, ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಇವರು ಸಹ ಒಬ್ರು. ಇವರು ಅವರ ಯಶಸ್ಸಿಗೆ ಕಾರಣ ಬುದ್ಧಿವಂತಿಕೆ ಅಲ್ಲ, ಕುತೂಹಲ ಅಂತ ಹೇಳಿದ್ದಾರೆ. ಅಂದರೆ ಕುತೂಹಲ ಮನುಷ್ಯನಲ್ಲಿ ಎಷ್ಟು ಪ್ರಮುಖವಾದ ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಇವರ ಮಾತಿಂದ. ಇವತ್ತು ನಮಗೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಪ್ರಶ್ನೆ ಬಂದರೆ ಸಾಕು, ನಾವು ಸರ್ಚ್ ಇಂಜಿನ್ಗಳಲ್ಲಿ ಹುಡುಕ್ತೀವಿ. ಈಗಂತೂ ಚಾಟ್ GPT ಎಲ್ಲನೂ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವುದ್ರಲ್ಲಾದರೂ ನಾವು ಉತ್ತರವನ್ನು ಹುಡುಕಿ ತಿಳ್ಕೋಬಹುದು. ಬಟ್ ಪ್ರಶ್ನೆ ಹುಟ್ಟಿದ್ದು ಕ್ಯೂರಿಯಾಸಿಟಿಯಿಂದಾನೇ ಅಲ್ವಾ? ಸೊ ಕುತೂಹಲ ಇದ್ದರೆ ಮಾತ್ರ ಪ್ರಶ್ನೆ ನಮಗೆ ಬರೋದು, ಹಾಗೆ ಅದಕ್ಕೆ ಉತ್ತರವನ್ನು ನಾವು ಹುಡುಕೋದಕ್ಕೆ ಪ್ರಯತ್ನ ಮಾಡೋದು. ಇನ್ನು ಕುತೂಹಲ ಇದ್ದರೆ ಹೆಚ್ಚೆಚ್ಚು ನಾವು ಕಲಿಬಹುದು ಅಂತ ಹೇಳ್ತಾರೆ. ನಿಮಗೇನಿಸುತ್ತೆ, ಕುತೂಹಲ ಇದ್ದರೆ ನಾವು ಹೊಸ ಹೊಸ ವಿಷಯಗಳನ್ನ ಕಲಿಬಹುದು, ಹೊಸ ಕೌಶಲ್ಯಗಳನ್ನ ತಿಳ್ಕೊಬಹುದು ಅಂತಾರಲ್ಲ, ಇದು ನಿಜ ಅನ್ಸುತ್ತಾ? ನಮಗೆ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗ ವಂಶಿ ಚಿತ್ರದ ಒಂದು ಪ್ರೀತಿಯ ಗೀತೆ ನಿಮಗಾಗಿ, ಇದು ಗಾನ ಬಜಾನಾ.

ನಮ್ಮ ಪಯಣ ಅಂತ ಸಾಕ್ತಾ ಇದೆ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಹಾಗೆ ನಾವು ಮಾತಾಡ್ತಾ ಇರೋದು ಅಂತಿಂತ ವಿಷಯದ ಬಗ್ಗೆ ಅಲ್ಲ, ಕುತೂಹಲದ ಬಗ್ಗೆ. ಯಾವುದೇ ವಿಷಯವನ್ನ ತಿಳ್ಕೋಬೇಕು ಅಂದ್ರೂ ಸಹ ನಮಗೆ ಮೊದಲು ಉಂಟಾಗುವಂತಹ ಕುತೂಹಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ನಮಗೆ ಯಾವ್ದಾದ್ರು ವಿಷಯವನ್ನ ತಿಳ್ಕೋಬೇಕು ಅಂತ ಅಂದ್ರೆ ಅಲ್ಲಿ ಕುತೂಹಲ ಇದೆ ಅಂತ ಅಂದ್ರೆ ಆಗ ನಮ್ಮ ಮೆದುಳಲ್ಲಿ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂತ ಮನೋವಿಜ್ಞಾನಿಗಳು ಹೇಳ್ತಾರೆ. ಕ್ಯೂರಿಯಾಸಿಟಿ ಡೋಪಮೈನ್ ಹಾರ್ಮೋನ್ನ ಪ್ರೊಡಕ್ಷನ್ ಅನ್ನ ಟ್ರಿಗರ್ ಮಾಡಿದಾಗ ಆ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನಿಂದ ನಮಗೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಉಪಯೋಗಗಳಾಗತ್ತೆ ಅಂದರೆ ಅದು ನಮ್ಮ ಗಮನವನ್ನು ಜಾಸ್ತಿ ಮಾಡುತ್ತೆ, ಹಾಗೆ ಮೋಟಿವೇಶನ್ನ ಬೂಸ್ಟ್ ಮಾಡುತ್ತೆ, ನೆನಪುಗಳನ್ನ ಸೃಷ್ಟಿ ಮಾಡಿ ಅದನ್ನು ಉಳಿಸ್ಕೊಳ್ಳೋಂಥ ಎಬಿಲಿಟಿಯನ್ನು ನಮಗೆ ಹೆಚ್ಚು ಮಾಡುತ್ತೆ. ಉದಾಹರಣೆಗೆ ನಾವು ಯಾವುದೋ ಒಂದು ಹಾಡನ್ನು ಹುಡುಕ್ತಾ ಇರ್ತೀವಿ, ಬಹಳ ದಿನಗಳಿಂದ ಅದು ನಮಗೆ ಸಿಕ್ಕಿರೋದಿಲ್ಲ, ಒಂದು ದಿನ ಸಿಕ್ಕಿದಾಗ ಎಂಥ ಖುಷಿಯಾಗುತ್ತೆ. ಹಾಗೆ ಯಾವುದೋ ಒಂದು ಪಜಲ್ನ ನಾವು ಸಾಲ್ವ್ ಮಾಡೋದಕ್ಕೆ ನೋಡ್ತಾ ಇರ್ತೀವಿ ಆದರೆ ಆಗಿರೋದಿಲ್ಲ, ಒಂದಿನ ನಾವು ಪಜಲ್ನ ತುಂಬ ಕರೆಕ್ಟಾಗಿ ಸಾಲ್ವ್ ಮಾಡಿದಾಗ ನಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಆ ಖುಷಿನ ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ವಿವರಿಸೋದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಬಟ್ ಆ ಖುಷಿಗೆ ಕಾರಣ ಡೋಪಮೈನ್ ಹಾರ್ಮೋನ್. ಹಾಗೆ ಇದರ ಉತ್ಪಾದನೆಗೆ ಅಂತ ಸಾಕಷ್ಟು ಸಲ ಕುತೂಹಲನೇ ಕಾರಣವಾಗಿರುತ್ತೆ. ನಮ್ಮ ಬ್ರೈನ್ಗೆ ಕುತೂಹಲ ಇಷ್ಟ ಆಗುತ್ತೆ. ಉದಾಹರಣೆಗೆ ಸಿನಿಮಾದ ಟ್ರೈಲರ್ನ ನಾವು ನೋಡ್ತಾ ಇರ್ತೀವಿ, ಅದರಲ್ಲಿ ಒಂದಷ್ಟು ದೃಶ್ಯಗಳನ್ನ ನಾವು ನೋಡ್ತೀವಿ. ಟ್ರೈಲರ್ನಲ್ಲಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಇರಬಹುದು, ಅದರಲ್ಲಿ ಕಂಟಿನ್ಯೂಟಿ ಇರೋದಿಲ್ಲ. ಒಂದು ದೃಶ್ಯ ಆದಮೇಲೆ ಮತ್ತೊಂದು ದೃಶ್ಯ ಇರುತ್ತೆ, ಎರಡಕ್ಕೂ ಕಂಟಿನ್ಯೂಟಿ ಇರಲ್ಲ, ಏನಾಗಬಹುದು ಅನ್ನೋ ಕುತೂಹಲವನ್ನು ಹೆಚ್ಚು ಮಾಡೋದಕ್ಕೆ ಆ ರೀತಿಯಲ್ಲಿ ಟ್ರೈಲರ್ನ ರಿಲೀಸ್ ಮಾಡಿರ್ತಾರೆ. ಅದನ್ನು ನೋಡಿದಾಗ ನಮಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ, ಸಿನಿಮಾದಲ್ಲಿ ಏನೋ ವಿಶೇಷತೆ ಇದೆ ಅಂತ ಅಂದ್ಕೊಂಡು ಥಿಯೇಟರ್ಗೆ ಹೋಗ್ತೀವಿ. ಸೊ ನಮ್ಮ ಬ್ರೈನ್ಗೆ ಕುತೂಹಲ ಇಷ್ಟ ಆಗುತ್ತೆ, ಹಾಗಾಗಿನೇ ಅದು ನಮಗೆ ಖುಷಿಯನ್ನು ಕೊಡೋದು. ಇನ್ನು ನಮ್ಮ ಸ್ನೇಹಿತರು ಏನಾದರೂ ಒಂದು ಸೀಕ್ರೆಟ್ ಹೇಳಬೇಕು, ಆಮೇಲೆ ಹೇಳ್ತೀನಿ ಅಥವಾ ಸಂಜೆ ಹೇಳ್ತೀನಿ ಅಂತ ಏನಾದರೂ ಒಂದು ಟೈಮನ್ನು ಹೇಳಿದ್ರೆ ಮನಸ್ಸು ಆ ಸೀಕ್ರೆಟ್ ಏನಿರಬಹುದು ಅಂತಲೇ ಕ್ಯೂರಿಯಸ್ ಆಗಿ ಕಾಯ್ತಾ ಇರುತ್ತೆ. ಹಾಗೆ ವೆಬ್ ಸೀರೀಸ್ ನೋಡುವಾಗ ಯಾವುದೋ ಒಂದು ಎಪಿಸೋಡ್ ಮುಗಿತಾ ಇದ್ದಾಗೆ ಟು ಬಿ ಕಂಟಿನ್ಯೂಡ್ ಅಥವಾ ಮುಂದುವರೆಯುವುದು ಅಂತ ನೋಡಿದಾಗ ನಮಗೆ ಕುತೂಹಲ ಹೆಚ್ಚಾಗುತ್ತೆ, ಏನಾಗ್ಬೋದು ಮುಂದಿನ ಎಪಿಸೋಡ್ನಲ್ಲಿ ಅಂತ. ಹಾಗೆ ಮೊದಲ ವಾರದ ಮ್ಯಾಗ್ಝಿನ್ಗಳು ಬರ್ತಾ ಇತ್ತು, ಅದರಲ್ಲಿ ಧಾರಾವಾಹಿಗಳು ಬರ್ತಾ ಇತ್ತು, ಒಂದೊಂದು ಸಂಚಿಕೆಯಲ್ಲಿ ಅದು ಕಂಟಿನ್ಯೂ ಆಗ್ತಾ ಇತ್ತು ಮತ್ತೊಂದು ಸಂಚಿಕೆಗೆ. ಸೊ ಆ ಸಂಚಿಕೆಯಲ್ಲಿ ಇದ್ದಂಥ ಧಾರಾವಾಹಿಯನ್ನು ಓದಿ ಮುಗಿಸ್ದಾಗ ಮತ್ತೆ ಮುಂದುವರಿಯುವುದು ಆ ರೀತಿಯನ್ನು ನೋಡ್ತಿದ್ವಿ. ಆಗ ಆ ಸಂಚಿಕೆಯಲ್ಲಿ ಅಲ್ಲಿಗೆ ಎಂಡ್ ಆಗಿರ್ತಿರ್ಲಿಲ್ಲ, ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಆ ಮುಂದಿನ ಸಂಚಿಕೆಯಲ್ಲಿ ಏನಾಗಿರಬಹುದು ಧಾರಾವಾಹಿ, ಏನಾಗಬಹುದು ಮುಂದೆ ಅಂತ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇರ್ತಿದ್ರು. ಮುಂದಿನ ವಾರ ಬಂದರೆ ಸಾಕು, ಕೈಗೆ ಆ ಮ್ಯಾಗ್ಝಿನ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಿದ್ರು. ಹೀಗೆ ಮೆದುಳಿಗೆ ಏನಿಷ್ಟ ಆಗುತ್ತೆ ಅಂದರೆ ಕುತೂಹಲ, ಕುತೂಹಲದಿಂದ ಒಂಥರ ಖುಷಿಯಾಗುತ್ತೆ, ಆಗ ಈ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಹಾಗೆ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ಇನ್ನು ಉಳಿದಿರುವಂತಹ ಮಾಹಿತಿ ಸಿಗೋವರೆಗೂ ನಮ್ಮ ಮೆದುಳು ಆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ. ಅಂದರೆ ಗೊತ್ತಿರುವಂತಹ ಮಾಹಿತಿಗೂ ತಿಳ್ಕೊಳ್ಬೇಕಿರುವಂತಹ ಮಾಹಿತಿಗೂ ಒಂದು ಗ್ಯಾಪ್ ಇರುತ್ತಲ್ಲ, ಅದನ್ನ ಮನೋವಿಜ್ಞಾನದಲ್ಲಿ ಇನ್ಫಾರ್ಮೇಶನ್ ಗ್ಯಾಪ್ ಥಿಯರಿ ಅಂತ ಕರೀತಾರೆ. ಉದಾಹರಣೆಗೆ ನಿಮ್ಮ ಫ್ರೆಂಡ್ ಒಬ್ರು ನಿನ್ನೆ ಆಫೀಸ್ನಲ್ಲಿ ಏನಾಯಿತು ಗೊತ್ತಾ ಅಂತ ಹೇಳಿಬಿಟ್ಟು ಆಮೇಲೆ ಬೇರೆ ಯಾವುದೋ ಒಂದು ವಿಷಯವನ್ನು ಮಾತಾಡೋದಕ್ಕೆ ಶುರು ಮಾಡಿದ್ರು ಅಂತ ಅಂದರೆ ನಿಮ್ಮ ಮನಸ್ಸು ಏನಾಯಿತು ಅದನ್ನು ಇವ್ರು ಹೇಳಲೇ ಇಲ್ವಲ್ಲ ಅಂತ ನೀವು ಮತ್ತೆ ಅವ್ರನ್ನ ಪ್ರಶ್ನೆ ಮಾಡ್ತೀರಾ. ಅದೇನೋ ಹೇಳೋದಕ್ಕೆ ಬಂದಿಯಲ್ಲ, ಅದೇನು ಕಂಟಿನ್ಯೂ ಮಾಡಲೇ ಇಲ್ಲ, ಈಗ ಬೇರೆ ವಿಷಯಕ್ಕೆ ಹೋದ್ಯಲ್ಲ ಅಂತ ಕೇಳ್ತೀವಿ. ಸೊ ಇದು ಇನ್ಫಾರ್ಮೇಷನ್ ಗ್ಯಾಪ್, ಅಂದರೆ ವಿಷಯ ಪೂರ್ತಿ ಗೊತ್ತಾಗುವವರೆಗೂ ನಮ್ಮ ಬ್ರೈನ್ ಆ ಉಳಿದಿರೋಂಥ ಇನ್ಫಾರ್ಮೇಷನ್ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ, ಅದನ್ನು ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ. ಹಾಗಾಗಿ ನಾವು ಏನನ್ನಾದರೂ ಹೊಸತನ್ನು ತಿಳ್ಕೊಳ್ತೀವಿ ಅಂತ ಅಂದಾಗ ಅದು ಹೊಸತು ಆಗಿದೆ ಅಂದ ತಕ್ಷಣ ಅದು ನಮ್ಮ ಕ್ಯೂರಿಯಾಸಿಟಿಯನ್ನು, ಕುತೂಹಲವನ್ನು ಟ್ರಿಗರ್ ಮಾಡೋದಿಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಗೊತ್ತಿದೆ ಇದಕ್ಕೆ ಮುಂಚೆನೆ, ಆದರೆ ಇನ್ನೂ ಸ್ವಲ್ಪ ಮಾಹಿತಿ ಉಳಿದಿದೆ ಅಂದಾಗ ಮಾತ್ರ ನಮಗೆ ಕುತೂಹಲ ಶುರುವಾಗೋದು, ಮಿಸ್ ಆಗಿರುವಂಥ ಇನ್ಫಾರ್ಮೇಷನ್ನ ಬಗ್ಗೆ ತಿಳ್ಕೊಬೇಕು ಅಂತ ಆಗ ಅನಿಸೋದು. ಹಾಗೆ ತಿಳ್ಕೊಳ್ಬೇಕು ಅಂತ ಅನಿಸೋದ್ರಿಂದಾನೇ ನಮಗೆ ಉತ್ತರ ಬೇಕಿರುವಂಥ ಪ್ರಶ್ನೆ ನಮ್ಮ ಮೈಂಡ್ನಲ್ಲಿ ಸೃಷ್ಟಿಯಾಗೋದು. ಕುತೂಹಲದ ಕುರಿತು ಮತ್ತಷ್ಟು ಮಾತಾಡೋಣ. ನೀವು ಸಹ ತಿಳಿಸ್ಬೋದು, ನೀವು ಚಿಕ್ಕವರಿದ್ದಾಗ ತುಂಬ ಕ್ಯೂರಿಯಾಸಿಟಿಯಿಂದ, ತುಂಬ ಕ್ಯೂರಿಯಸ್ ಆಗಿ ಯಾವೆಲ್ಲ ಪ್ರಶ್ನೆಗಳನ್ನ ನಿಮ್ಮ ಮನೆಯವರಿಗೆ ಕೇಳ್ತಾ ಇದ್ರಿ, ಹಾಗೆ ಕುತೂಹಲದಿಂದ ಹೆಚ್ಚೆಚ್ಚು ನಾವು ಕಲಿಬಹುದು ಅಂತಾರೆ, ಇದು ನಿಜನಾ? ನಿಮಗೇನನ್ಸುತ್ತೆ ಅಂತ ಸಂದೇಶದ ಮೂಲಕ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029489. ಈಗ ಚಾರ್ಮಿನಾರ್ ಚಿತ್ರದ ಒಂದು ಪೆಪ್ಪಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕುತೂಹಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವುದೇ ವಿಷಯವನ್ನು ತಿಳ್ಕೋಬೇಕು ಅಂತ ಅಂದರೂ ಸಹ ಕುತೂಹಲ ಇದ್ದೇ ಇರುತ್ತೆ. ಇನ್ನು ನಮ್ಮ ಜೀವನಕ್ಕೆ ನಾವು ಈ ಒಂದು ಕುತೂಹಲವನ್ನು ಅಪ್ಲೈ ಮಾಡಿಕೊಂಡು ನೋಡೋದಾದರೆ ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದನೇ ನಮಗೆ ನಾಳೆ ಬಗ್ಗೆ ಕುತೂಹಲ ಇರೋದು. ಅಥವಾ ನಮಗೇನಾದರೂ ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಾಗೋ ಹಾಗಿದ್ದಿದ್ರೆ ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದು ಇರ್ತಾನೇ ಇರಲಿಲ್ಲ. ಹಾಗೆ ಒಂದು ರೀತಿ ಆಸಕ್ತಿಯನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ. ಅಯ್ಯೋ ನಾಳೆ ಇಷ್ಟೇನಾ ಅಂತ ಗೊತ್ತಿಲ್ಲದೆ ಇರೋದ್ರಿಂದನೇ ಕುತೂಹಲ ಜಾಸ್ತಿ. ಹಾಗಾಗಿನೇ ಕುತೂಹಲ ನಮ್ಮ ಬ್ರೈನ್ಗೆ ಇಷ್ಟ ಆಗೋದು. ಗೊತ್ತಿಲ್ಲದೆ ಇರೋದ್ರ ಬಗ್ಗೆನೇ ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ತಿಳ್ಕೋಬೇಕು ಅಂತ ಅನ್ಸೋದು ಈ ಕುತೂಹಲದ ಕಾರಣದಿಂದನೇ. ಹಾಗೆ ಒಂದು ಅರ್ಧ ಇನ್ಫಾರ್ಮೇಷನ್ ಅಥವಾ ಅರ್ಧ ಮಾಹಿತಿ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಗೊತ್ತಿದೆ ಅಂದಾಗ ಪೂರ್ತಿ ಮಾಹಿತಿಯನ್ನು ತಿಳ್ಕೋಬೇಕು, ಇನ್ನು ಉಳಿದಿರುವಂಥ ಕತೆ ಏನು ಅನ್ನೋದ್ರ ಬಗ್ಗೆನೇ ನಮ್ಮ ಮೈಂಡ್ ಯೋಚನೆ ಮಾಡ್ತಾ ಇರುತ್ತೆ. ಎಷ್ಟು ವಿಚಿತ್ರ ಅನಿಸುತ್ತಲ್ವಾ? ನಮ್ಮ ಬ್ರೈನ್ ಯಾವ ರೀತಿ ಯೋಚನೆ ಮಾಡುತ್ತೆ ನೋಡಿ. ಯಾವ ಕಂಪ್ಯೂಟರ್ಗೂ ಕೂಡ ನಮ್ಮ ಬ್ರೈನ್ ಅಂದರೆ ನಮ್ಮ ಬ್ರೈನ್ಗೆ ಇರುವಂಥ ಕೆಪ್ಯಾಸಿಟಿ ಯಾವ ಕಂಪ್ಯೂಟರ್ಗೂ ಸಹ ಇಲ್ಲ ಅನ್ಬಹುದು. ಆ ರೀತಿ ಅಷ್ಟು ಫಾಸ್ಟಾಗಿ ಅಂಥ ಒಂದು ಸ್ಪೀಡ್

ಅಲ್ಲಿ ಯೋಚನೆ ಮಾಡ್ತಾ ಹೋಗುತ್ತೆ, ಮುಂದೆ ಏನಾಗಬಹುದು ಅಂತ ತಿಳ್ಕೊಳ್ಳೋದ್ರಲ್ಲೇ ಆಸಕ್ತಿ ಇರುತ್ತೆ. ಮತ್ತಷ್ಟು ಮಾತಾಡೋಣ ಕುತೂಹಲದ ಕುರಿತು. ಈಗ ಗಜಕೇಸರಿ ಚಿತ್ರದ ಒಂದು ಬಿಟ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ, ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1,00,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ

0: ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು, ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 10 ಲಕ್ಷ ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡುಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ, ಧಾರವಾಡ ನಗರಗಳಿಗೆ 2019-20ರಿಂದ 2025-26ರ ಅವಧಿಯಲ್ಲಿ ಒಟ್ಟು 625,94,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17%ರಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025 ವೇಳೆಗೆ 14 ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100 ಲಕ್ಷ ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಜೆಆರ್ ಲಕ್ಷ್ಮಣರಾವ್ ದಶಕಗಳ ಕಾಲ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರು, ವಿಜ್ಞಾನದ ಮಹತ್ವದ ಬೆಳವಣಿಗೆಗಳನ್ನು ಜನರಿಗೆ ತಿಳಿಸಿದವರು, ರಸಾಯನಶಾಸ್ತ್ರ ಪ್ರಾಧ್ಯಾಪಕರು, ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಗಣನೀಯ ಕೆಲಸ ಮಾಡಿದ್ದಾರೆ ಜೆಆರ್ ಲಕ್ಷ್ಮಣರಾವ್. ವಿಜ್ಞಾನದ ಪ್ರಚಾರ ಪ್ರಸಾರ, ವಿಜ್ಞಾನ ಚಳುವಳಿಯನ್ನೇ ಮಾಡಿದವರು ವಿಜ್ಞಾನ ಪರಿಷತ್ನ ರೂವಾರಿ ಜೆಆರ್ ಲಕ್ಷ್ಮಣರಾವ್. ಅವರ ಧ್ವನಿಯನ್ನು ಈಗ ಆಲಿಸೋಣ.
4: ನಾವು ವಿಜ್ಞಾನದಲ್ಲಿ ಬರೆಯೋದೇಕೆ, ಗುರಿ ಏನು? ವಿಜ್ಞಾನವನ್ನು ಜನಪ್ರಿಯಗೊಳಿಸಬೇಕು ಮತ್ತು ವೈಜ್ಞಾನಿಕ ಮನೋಭಾವವನ್ನು, ವೈಜ್ಞಾನಿಕ ವಿಧಾನವನ್ನು ಪಾಪ್ಯುಲರೈಸ್ ಮಾಡಬೇಕು, ಜನಗಳು ಇದನ್ನು ಬೆಳೆಸ್ಕೊಳ್ಬೇಕು. ಈ ಕೆಲಸ ಸಾಧನೆ ಮಾಡೋದಕ್ಕೆ ಬರೀ ಸಾಹಿತ್ಯ ಒದಗಿಸಿದ ಸಾಲದು, ಒಂದು ವ್ಯವಸ್ಥಿತವಾಗಿ ಒಂದು ಗುಂಪು ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನ್ನೋದು ಅಲ್ಲಿ ನಾನು ನೋಡಿ ನನಗೆ ಅನ್ನಿಸ್ತು. ಆದರೆ ಭಾಳ ದೊಡ್ಡ ಕೆಲಸ, ಅದು ಮಾಡೋದು ಕಷ್ಟ ಅಂತ ನನಗೆ ಅನಿಸಿ, ಯಾರನ್ನಾದರೂ ಕೇಳೋಣ ಸಾಧ್ಯವಾದರೆ, ಯಾರಾದರೂ ಸ್ನೇಹಿತರು ಸಿಗ್ತಾರೆ ಅನ್ನೋದನ್ನು ಮಾಡೋದಕ್ಕೆ ಅಂತ ಬಂದಾಗ, ನನ್ನ ಅದೃಷ್ಟಕ್ಕೆ ಆ ವೇಳೆಗೆ ಸರಿಯಾಗಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ ಪ್ರಾರಂಭವಾಗಿತ್ತು. ಇವೆಲ್ಲ ಈ ಕೋಇನ್ಸಿಡೆನ್ಸಸ್. 1977 ನನಗೆ ಯೋಚನೆ ಬಂದಿದ್ದು, ಇದು 75
5: ಪ್ರಾರಂಭವಾಗಿತ್ತು.
4: ಸಾಲದಕ್ಕೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ನ ಸೆಕ್ರೆಟರಿ ಆಗಿದ್ದವರು ನನ್ನ ಆಪ್ತ ಸ್ನೇಹಿತರು ಸೇತುರಾರು, ಮತ್ತು ಅದರ ಬ್ರೈನ್ ಚೈಲ್ಡ್ ಆಫ್ ಎ.ಕೆ.ಎನ್. ರೆಡ್ಡಿ, ಅವರು ನಮ್ಮ ವಿದ್ಯಾರ್ಥಿ ಮತ್ತು ಭಾಳ ಬೇಕಾದ ಸ್ನೇಹಿತರು. ಅವರು ಹೇಳಿದ್ರು, ನೋಡೋಣ ಅದನ್ನೇನು ಮಾಡ್ಬೋದು ಅಂತ. ಮೊತ್ತ ಮೊದಲನೇದಾಗಿ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಈ ಕೆಲಸ ಮಾಡ್ಬೋದೆ, ಈ ಕೆಲಸಕ್ಕೆ ಕೈ ಹಾಕ್ಬೋದೆ. ಅದು ಹೇಗಾಯ್ತೋ ಏನು ಕತ್ತೀವೋ, ಅವರಿಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಂತ ಅವರು ಮುಂಚೆ ಡಿಕ್ಲರೇಷನ್ ಇರುತ್ತಲ್ಲ, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್, ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ಲಿ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಒಂದು ಟರ್ಮ್ ಇತ್ತು. ದೇರ್ಫಾರ್ ಪಾಪ್ಯುಲರೈಸಿಂಗ್ ಸೈನ್ಸ್ ಅಂತ ಇರೋದರಿಂದ ನಮ್ಮ ಹಣ ಇದಕ್ಕೆ ಖರ್ಚು ಮಾಡ್ಬೋದು ಅನ್ನೋ ಧೈರ್ಯ ಅಂತ ಅವರಿಗೆ. ಧೈರ್ಯ ಬಂದುಬಿಟ್ಟು ಒಂದು ಕೆಲಸ ಮಾಡೋಣ, ಇತರೆ ಬೇರೆ ಬೇರೆ ಈ ಪ್ರಾಜೆಕ್ಟ್ಸ್ ಅಂತ ನಾವು ತಗೋತೀವಲ್ಲ, ಹಾಗೆ ಪಾಪ್ಯುಲರೈಸೇಷನ್ ಆಫ್ ಸೈನ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂತ ಹಾಕಿ ಇದನ್ನು ಪ್ರಾರಂಭ ಮಾಡೋಣ, ಅದು ಹೇಗೆ ಮುಂದುವರಿಯುತ್ತೋ ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು, ಮೊತ್ತ ಮೊದಲನೇದಾಗಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಮುಂದಾಳುಗಳ ಪೈಕಿ ಯಾರನ್ನಾದ್ರೂ ಒಬ್ಬರನ್ನ ಕರೆಸಿ ಅವ್ರ ಕೇಳಿ ಒಂದು ಭಾಷಣ ಮಾಡಿಸಿ. ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ ಹುಟ್ಟು ಮತ್ತು ಬೆಳವಣಿಗೆ ಅವರಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಮೊದಲನೇದಾಗಿ ಜನಗಳಿಗೆ ಗೊತ್ತಾಗಲಿ. ಎಂ ಪಿ ಪರಮೇಶ್ವರನ್ ಅಂತ ಇದ್ದಾರೆ, ಅವರನ್ನು ಕರೆಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಂಡರ್ ದಿ ಆಸ್ಪಿಸಸ್ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಭಾಷಣ ನಡೀತು. ವಿಚಾರ ವಿನಿಮಯ ಮಾಡಿಕೊಂಡಾಗ ಸಮಾನ ಮನಸ್ಕರನ್ನ ಮೊದಲು ಗುರುತಿಸೋದಕ್ಕೆ ಒಂದು ವಿಧಾನ ಏನು ಅಂದರೆ, ಒಂದು ಪತ್ರಿಕೆ ಹೊರಡಿಸ್ಬೇಕು. ಪತ್ರಿಕೆ ಹೊರಡಿಸಿದ್ರೆ ಆ ಪತ್ರಿಕೆ ಅವ್ರ ಗಮನಕ್ಕೆ ಬರುತ್ತೆ, ಅವ್ರ ಲೇಖನಗಳು ಕೊಡೋದಕ್ಕೆ ಮುಂದಾಗ್ಬೋದು, ಲೇಖನಗಳು ಕೊಡೋಕ್ಕೆ ಮುಂದಾಗದೆ ಹೋದರೂ ಅವ್ರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಹೇಳ್ಬೋದು. ಈ ರೀತಿ ನಿಮಗೆ ಗೊತ್ತಾಗುತ್ತೆ. ಅದು ನಮ್ಮ ಅದೃಷ್ಟ. ಸತೀಶ್ ಧವನ್ ಬಹಳ ಇಂಥ ಹೊಸ ಐಡಿಯಾಸ್ ಏನು ಬಂದರೂ ಕೂಡ ಹೀ ಇಸ್ ವೆರಿ ರಿಸೆಪ್ಟಿವ್. ಅವರಿಗೆ ನಾವು ಹೇಳಿದಾಗ ಒಂದು ಬಜೆಟ್ ಹಾಕ್ಕೊಡಿ ನೋಡೋಣ, ಒಂದು ವರ್ಷ ಫ್ರೀಯಾಗಿ ಒಂದು 5,000 ನೀವು ಪ್ರಿಂಟ್ ಮಾಡೋದಾದರೆ ಎಷ್ಟಾಗುತ್ತೆ ನೀವು ಹಾಕ್ಕೊಡಿ ಅಂತ ಕೇಳಿದ್ರು. ನಾವು ಹಾಕ್ಕೊಟ್ಟೆ ಒಂದು 80,000, ಆಗಿನ ಬೆಲೆ ಒಳಗೆ ಒಂದು 80,000 ಆಯಿತು. ಒಂದು 5,000 ಹೆಚ್ಚು ಹಾಕೋಕ್ಕೆ ನೀವು ಮಾಡಿಬಿಡಿ, ನಾವು ಕೊಡ್ತೀವಿ ಅಂದರು. ಸ್ಯಾಂಕ್ಷನ್ ಮಾಡಿದರು. ಸ್ಯಾಂಕ್ಷನ್ ಮಾಡಿದ್ರಿಂದ ಬಾಲವಿಜ್ಞಾನ ಪ್ರಾರಂಭವಾಯಿತು. ಇದಕ್ಕೆಲ್ಲ ಮೊದಲ ಒಂದು ಸುಮಾರು ಒಂದು 10 ಈ ಪ್ರಕಟಣ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಹಾಮಾನಾಯಕರು. ಹಾಮಾನಾಯಕರು ಈ ಕನ್ನಡ ಪ್ರಕಟಣೆ ಪ್ರಪಂಚದ ಮೇಲೆ ಒಂದು 10 ಕಂಡಿಟ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರೋರು. ಅವರೇ ಹೇಳಿದರು, ಕನ್ನಡ ಪ್ರಕಟಣೆ ಪ್ರಪಂಚದಲ್ಲೇ ಇದೊಂದು ದಾಖಲೆ ಸ್ಥಾಪಿಸಿದೆ ಇದು, ಯಾಕೆಂದರೆ ಎಲ್ಲೂ ಕೂಡ 5,000 ಪ್ರಿಂಟ್ ಆರ್ಡರ್ ಕೊಟ್ಟು ಒಂದೊಂದು ವರ್ಷದಲ್ಲಿ ಮತ್ತೆ ಇನ್ನೊಂದು ಆವೃತ್ತಿ ತರೋದು ಅಂದರೆ ಇಲ್ಲ. ಆ ರೀತಿ ಅನೇಕ ಪುಸ್ತಕಗಳು 4 5 6 ಆವೃತ್ತಿಗಳು ಬಂದಿವೆ. ಈ ಬಾಲವಿಜ್ಞಾನ ಪ್ರಾರಂಭವಾದ ಒಂದು ವರ್ಷವಾದ ಮೇಲೆ 80 ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಧ್ಯುಕ್ತವಾಗಿ ಸ್ಥಾಪನೆಯಾಗಿ ಅವತ್ತು ಮೊತ್ತ ಮೊದಲ ಈ ಕಾರ್ಯಕಾರಿ ಸಮಿತಿ ಸಭೆ ಸೇರಿತು. ನಮ್ಮ ಮೈಸೂರಿನಲ್ಲಿ ಆ ವಿಜ್ಞಾನ ಇದು ಗಾನಭಾರತಿ ಸಂಸ್ಥಾ

0: ಪ್ರಕ್ರಿಯೆ ನಾನು ಒಬ್ಬ. ಒಂದು ವಿಚಿತ್ರ ಏನು ಅಂತಂದರೆ, ಅದು 1978 ಪ್ರಾರಂಭವಾದ್ದು. 78 ಸತತವಾಗಿ ಅಲ್ಲಿ ಕಾರ್ಯಕಾರಿ ಸಮಿತಿಗಳಿಗಿರೋ ನಾನೊಬ್ಬನೇ. ಕ್ರಮೇಣ ಈ ನಮ್ಮ ಕಾರ್ಯಕಾರಿ ಸಮಿತಿಗಳಿಗೆ ಮುಂದೆ ಏನು ಕಾರ್ಯಕ್ರಮ ತಗೊಳ್ಬಹುದು ಅಂತ ಬಂದಾಗ, ಈ ರೀತಿ ಚಳವಳಿ ರೂಪ ಕೊಡೋದಕ್ಕೂ ಕೂಡ ಕೆಲವು ಕಾರ್ಯಕ್ರಮಗಳು ಹಾಕ್ಕೊಂಡು ಕ್ರಮೇಣ ಬೆಳೀತು. ಅದನ್ನು ಹೀಗೇ ಬೆಳೀತು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಕಾರ್ಯಕಾರಿ ಸಮಿತಿಗಳಿಗೆ ಕಾಲಕಾಲಕ್ಕೆ ಹೊಸ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳು ಬಂದಾಗ, ಹೊಸ ಒಂದು ಕಾರ್ಯಕ್ರಮ ಯಾವುದನ್ನು ಮಾಡಬೇಕು ಅಂತ ಬಂದಾಗ ಅನೇಕ ಕಾರ್ಯಕ್ರಮಗಳು ಈ ಚಳವಳಿ ರೂಪದಲ್ಲಿ ಬಂದವು. ಆದ್ದರಿಂದ ಒಂದು ಚಳವಳಿಯಾಗಿ ಅದು ಬೆಳೀತು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಜೆಆರ್ ಲಕ್ಷ್ಮಣರಾವ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7:00. ಈಗ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲ ಹಿತಾಸಕ್ತಿ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಡೆದ ಪ್ರತಿಭಟನೆ ಸಂಬಂಧ ನವದೆಹಲಿಯಲ್ಲಿ ಇಂದು ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಅವರ ಮನವಿ ಆಲಿಸಿದರು. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲದರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿ ಮಾಡಿದರು. ರಾಜ್ಯದಲ್ಲಿ ಮನೆ ಮನೆಗೆ ತೆರಳಿ ಉಚಿತವಾಗಿ ಜಾತಿ ಹಾಗೂ ಶಾಶ್ವತ ನಿವಾಸಿ ಪ್ರಮಾಣಪತ್ರ ವಿತರಿಸುವ ಸೇವೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಚಾಲನೆ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಶೇಕಡಾ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚಿಸಿದ್ದಾರೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನೀವ್ಯೂನ್ ಮಾಡಿದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 7:13 ಸೆಕೆಂಡ್ಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಗಾನ ಭಜನದಲ್ಲಿ ಮಾತಾಡ್ತಾ ಇರುವಂತಹ ವಿಷಯ ಕುತೂಹಲ. ಕುತೂಹಲ ನಮಗೆ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಹೊಸ ಕೌಶಲ್ಯಗಳನ್ನ ಕಲಿಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾವು ಕುತೂಹಲದಿಂದ ಯಾವುದೇ ಒಂದು ಹೊಸ ವಿಷಯವನ್ನು ಕಲಿಬೇಕು ಅಂದಾಗ ನಮ್ಮ ಮೆದುಳು ಹೆಚ್ಚು ಗಮನವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಆಗ ಹೊಸ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಸುಲಭ ಆಗುತ್ತೆ. ಹಾಗೆ ನೆನ್ಪಿಟ್ಕೊಳ್ಳೋಂಥ ಕೇಪಬಿಲಿಟಿ, ಆ ಒಂದು ಸಾಮರ್ಥ್ಯ ಕೂಡ ನಮಗೆ ಹೆಚ್ಚಾಗುತ್ತೆ. ಉದಾಹರಣೆಗೆ ನಾವು ಸ್ಕೂಲ್ ಅಥವಾ ಕಾಲೇಜ್ನಲ್ಲಿದ್ದಾಗ ಬಹಳ ಕುತೂಹಲದಿಂದ ತಿಳ್ಕೊಂಡಂಥ ವಿಷಯಗಳು, ಆಸಕ್ತಿಯಿಂದ ಓದ್ತಾ ಇದ್ದಂಥ ಸಬ್ಜೆಕ್ಟ್ಸ್ ನಮಗೆ ಬಹಳ ಈಸಿಯಾಗಿ ನೆನಪಿರ್ತಿತ್ತು ಅಲ್ವಾ? ಈಗಲೂ ಸಹ ಎಷ್ಟೋ ವಿಷಯಗಳು ನಮಗೆ ಹಾಗೆ ನೆನಪಲ್ಲಿ ಉಳಿದಿರುತ್ತೆ. ಕೆಲವೊಂದು ಇಷ್ಟ ಇಲ್ಲದೆ ಓದ್ತಾ ಇದ್ದಂಥ ಸಬ್ಜೆಕ್ಟ್ಸ್ ಇಷ್ಟೇ ಓದಿದ್ರೂ ಸಹ ಬೇಗ ಮರ್ತೋಗ್ತಾ ಇತ್ತು. ಅದು ಇದೇ ಕಾರಣಕ್ಕೆ, ಯಾಕಂದರೆ ಕ್ಯೂರಿಯಾಸಿಟಿ ನಮ್ಮ ಬ್ರೈನನ್ನು ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಪ್ರಿಪೇರ್ ಮಾಡುತ್ತೆ. ಇನ್ನು ಸಾಕಷ್ಟು ಜನರಿಗೆ ಹೊಸ ಭಾಷೆಯನ್ನು ಕಲಿಯೋದಾಗಿರ್ಬೋದು, ಅಡುಗೆಯನ್ನು ಕಲಿಯೋದು, ಸಂಗೀತ ಕಲಿಯೋದು, ಹಾಗೆ ಡ್ರೈವಿಂಗ್ ಕಲಿಯೋದು, ಇದೆಲ್ಲದರ ಬಗ್ಗೆಯೂ ಒಂದು ಸ್ವಲ್ಪ ಆಸಕ್ತಿ ಆಸೆ ಎಲ್ಲ ಇರುತ್ತೆ. ಆದರೆ ಕಲಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆದರೆ ಕುತೂಹಲ ಇದ್ದಾಗ ಏನಾಗುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಕೆಲವರು ಶುರು ಮಾಡ್ತಾರೆ. ಕುತೂಹಲದಿಂದ ಶುರುವಾದಂಥ ಕೆಲವೊಂದು ಹವ್ಯಾಸಗಳು ಆಮೇಲೆ ಅದೇ ನಮಗೆ ಇಷ್ಟ ಆಗೋದಕ್ಕೆ ಶುರುವಾಗಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿದ್ದಾವೆ. ಹಾಗಾಗಿ ನಮಗೆ ಒಂದು ವಿಷಯ ನೆನಪಿರಬೇಕು, ಇವತ್ತು ಎಕ್ಸ್ಪರ್ಟ್ ಆಗಿರೋರು ಎಲ್ಲರೂ ಒಂದು ದಿನ ಬಿಗಿನರ್ ಆಗಿದ್ರು ಅಂತ. ಯಾಕಂದರೆ ಎಕ್ಸ್ಪರ್ಟ್ ಹಾಗೆ ಬಿಗಿನರ್ಗೆ ಇರುವಂತಹ ವ್ಯತ್ಯಾಸ ಏನು ಅಂದರೆ ಟ್ಯಾಲೆಂಟ್ ಅಲ್ಲ, ಪ್ರಯತ್ನಿಸಬೇಕು ಅಂತ ಶುರುವಾದಂಥ ಕುತೂಹಲ, ಕ್ಯೂರಿಯಾಸಿಟಿ. ಸೊ ಕ್ಯೂರಿಯಾಸಿಟಿ ಹೊಸತನ್ನ ಕಲಿಯೋದ್ರ ಹಿಂದಿನ ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ಬೋದು. ಮತ್ತಷ್ಟು ಮಾತಾಡೋಣ ಈ ವಿಷಯದ ಕುರಿತು. ಈಗ ಬಿಂದಾಸ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಗಾನ ಬಜಾನಾ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕುತೂಹಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಕುತೂಹಲವನ್ನ ಯಾರು ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾ? ಯಾವುದೋ ಒಂದು ವಿಡಿಯೋ ನೋಡೋದಕ್ಕೆ ಅಂತ ಹೋಗಿರ್ತೀವಿ, ಬರೀ ಒಂದೆರಡು ನಿಮಿಷ ನೋಡೋದಕ್ಕೆ ಅಂತ ಶುರು ಮಾಡಿರ್ತೀವಿ. ಆದರೆ ಆ ವಿಡಿಯೋಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅನ್ನೋದು ಆ ಟೈಮ್ನ ನೋಡಿದ್ರೇ ನಮಗೆ ಗೊತ್ತಾಗೋದಿಲ್ಲ. ಕೇವಲ ಒಂದು ವಿಡಿಯೋ ನೋಡೋದಕ್ಕೆ ಅಂತ ನಾವು ಹೋಗಿರ್ತೀವಿ, ಆದರೆ ವಿಡಿಯೋಗಳ ಸಂಖ್ಯೆ ಎಷ್ಟಾಗುತ್ತೆ, ಸಮಯ ಎಷ್ಟು ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆಮೇಲೆ ಸಮಯ ನೋಡಿದಾಗ ಓ ಇಷ್ಟೊತ್ತಾಗೋಯ್ತಾ ಗೊತ್ತಾಗಲೇ ಇಲ್ವಲ್ಲ ಅಂತ ಅನ್ಕೊಳ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೆರಡು ರೀಲ್ಗಳನ್ನ ನೋಡೋದಕ್ಕೆ ಶುರು ಮಾಡಿರ್ತೀರಾ, ಅದು 60 ಸೆಕೆಂಡ್ಗಳ ರೀಲ್ ಅಲ್ವಾ? ಸೊ 50 ರೀಲ್ಗಳು ಆಗಿರೋದೇ ಗೊತ್ತಾಗಿರೋದಿಲ್ಲ. ಹೀಗೆ ಸಾಕಷ್ಟು ಸಲ ಈ ಥರದ ಅನುಭವ ನಮಗೆ ಆಗ್ತಾ ಇರುತ್ತೆ. ಇದರ ಹಿಂದೆ ಇರೋ ಸೀಕ್ರೆಟ್ ಕುತೂಹಲ, ಈ ಸೀಕ್ರೆಟ್ನ ತಿಳ್ಕೊಂಡು ಅದನ್ನು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇರೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು. ಈ ವಿಡಿಯೋ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ಅಂತ ಒಂದು ಟೈಟಲ್ನ ನೋಡ್ತೀರಾ. ಏನಿರ್ಬೋದು ಅಂತ ಅದು

ವಿಡಿಯೋದಲ್ಲಿ ಶಾಕ್ ಆಗುವಂಥದ್ದು ಅಂತ ನೋಡೇ ನೋಡ್ತೀರಾ. ಕೊನೆ 10 ಸೆಕೆಂಡ್ಗಳನ್ನ ಮಿಸ್ ಮಾಡಲೇಬೇಡಿ ಅಂತ ನಿಮಗೆ ಕಾಣಿಸ್ತು ಅಂದರೆ ಏನಿರ್ಬೋದು 10 ಸೆಕೆಂಡು ನೋಡಲೇಬೇಕು ಅಂತ ಪೂರ್ತಿ ವಿಡಿಯೋನ ನೋಡ್ತೀರಾ. ವೇಟ್ ಫಾರ್ ದ ಎಂಡ್ ಅಂತ ಅಂದರೂ ಅಷ್ಟೇ, ಪೂರ್ತಿ ನೋಡಲೇಬೇಕು. ಅದನ್ನು ಕೊನೆಯಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗೋದಿಲ್ವೇನೋ, ಏನಾಗುತ್ತೋ ಏನೋ, ನೋಡಬೇಕಲ್ಲ ಪೂರ್ತಿ ಅಂತ ಪೂರ್ತಿ ವಿಡಿಯೋ ನೋಡ್ತೀರಾ. ಸೊ ಹಾಗೆ ಇನ್ನೊಂದಷ್ಟು ತಮ್ನಿಲ್ಗಳನ್ನ ನೀವು ನೋಡಿರ್ತೀರ. ಈ ಒಂದು ಟ್ರಿಕ್ ನಿಮಗೆ ಗೊತ್ತಾದರೆ ಸಾಕು, ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ ಅಂತೆಲ್ಲ. ಈ ರೀತಿಯ ಟೆಕ್ಸ್ಟ್ ಅಥವಾ ತಮ್ನೇಲ್ಗಳನ್ನ ನೋಡಿದಾಗ ಏನಂತ ಅನಿಸುತ್ತೆ ಅಂದರೆ, ಓ ಏನಿದು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ನಮ್ಮ ಕುತೂಹಲವನ್ನು ಹೆಚ್ಚು ಮಾಡುತ್ತೆ. ಸೊ ಈ ತಮ್ನೇಲ್ಸ್ನ ಯಾಕೆ ಡಿಸೈನ್ ಮಾಡ್ತಾರೆ ಅನ್ನೋದೇ ಅದರ ಹಿಂದೆ ಇರುವಂಥ ಒಂದು ಸೀಕ್ರೆಟೇ ಕುತೂಹಲ, ಜನರ ಗಮನ ಸೆಳೆಯೋದಕ್ಕೆ. ಹಾಗೆ ಅಲ್ಲಿ ಕಾಣಿಸ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಅದರಲ್ಲಿರುವಂಥ ಕಂಟೆಂಟ್ನ ನೋಡಲಿ ಅಂತ. ಎಷ್ಟೋ ಸಲ ನಮಗೆ ಗೊತ್ತಿಲ್ಲದೆ ಅಂತ ಲಿಂಕ್ನ ಕ್ಲಿಕ್ ಮಾಡಿಬಿಡ್ತೀವಿ. ಹಾಗೆ ನಮ್ಮ ಕ್ಯೂರಿಯಾಸಿಟಿಯನ್ನು ಬಳಸ್ಕೊಂಡು ಆ ಕ್ಲಿಕ್ ಲಿಂಕ್ನ ಕ್ಲಿಕ್ ಮಾಡೋ ಹಾಗೆ ಮಾಡ್ತಾರಲ್ಲ, ಅದನ್ನು ಕ್ಲಿಕ್ ಬೇಟ್ ಅಂತ ಕರೀತಾರೆ. ಏನೋ ಒಂದು ಮಾಹಿತಿ ಇರಬಹುದೇನು ಅಂತ ನೋಡೋಣ ಅಂತ ನಾವು ಕ್ಲಿಕ್ ಮಾಡಿರ್ತೀವಿ. ಒಂದಷ್ಟು ವೀಡಿಯೋಗಳು ಬರ್ತಾ ಹೋಗುತ್ತೆ ಸಾಲಾಗಿ ಆಗ. ಹಾಗೆ ಅವರ ಪೇಜ್ ಅಥವಾ ವೆಬ್ಸೈಟ್ನ ವ್ಯೂಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಥರ ಟೈಟಲ್ಸ್ ಅಥವಾ ತಮ್ನೇಲ್ಸ್ನ ಹಾಕಿರ್ತಾರೆ. ಹಾಗೆ ಇಂಥ ಟ್ರಿಕ್ನ ಪ್ಲೇ ಮಾಡ್ತಾ ಜನರ ಕುತೂಹಲವನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾರೆ. ಸೊ ಕುತೂಹಲ ನಮಗೆ ಉಪಯೋಗ ಆಗುವಂತಹ ವಿಷಯಗಳಿಗೆ ಮಾತ್ರ ಮೀಸಲಾಗಿರಲಿ, ನಮ್ಮ ಸಮಯವನ್ನು ವೇಸ್ಟ್ ಮಾಡುವಂಥ ಕೆಲಸಗಳಿಗೆ ಯಾವತ್ತೂ ಕ್ಯೂರಿಯಾಸಿಟಿಯನ್ನು ತೋರಿಸದೇ ಇರೋದೇ ಒಳ್ಳೆಯದು. ಮತ್ತಷ್ಟು ಮಾತು ಮುಂದುವರಿಯುತ್ತೆ ಕರಿಯಾಟ್ಟು ಚಿತ್ರದ ಈ ಹಾಡಿನ ನಂತರ.

0: ಕುತೂಹಲದ ಬಗ್ಗೆ ಮಾತಾಡ್ತಾ ಇದ್ವಿ. ಗಾನ ಬಜಾನ ಕಾರ್ಯಕ್ರಮದಲ್ಲಿ ಕುತೂಹಲದಿಂದ ಹೊಸ ವಿಷಯಗಳನ್ನ ಕಲಿಯೋರು ತುಂಬ ಖುಷಿಯಾಗಿರ್ತಾರಂತೆ. ಯಾಕಂದ್ರೆ ಹೊಸದನ್ನ ತಿಳ್ಕೊಂಡಾಗ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದು ಕಲಿಯೋ ಖುಷಿಯನ್ನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಹಾಗಾಗಿನೇ ಕುತೂಹಲ ಇರೋರು ಜೀವನವನ್ನ ಹೆಚ್ಚು ಆಸಕ್ತಿಯಿಂದ ಹೆಚ್ಚು ಸಂತೋಷದಿಂದ ಅನುಭವಿಸ್ತಾರೆ ಅಂತ ಹೇಳೋದು. ಬರೀ ಹೊಸ ವಿಷಯ ಕಲಿಯೋದಷ್ಟೇ ಅಲ್ಲ, ಹೊಸ ಸ್ಥಳಗಳಿಗೆ ವಿಸಿಟ್ ಮಾಡೋದಾಗಿರಬಹುದು, ಹೊಸ ಜನರನ್ನ ಭೇಟಿ ಮಾಡೋದಾಗಿರಬಹುದು, ಅಥವಾ ಗೊತ್ತಿಲ್ಲದೆ ಇರುವಂತಹ ಒಂದು ಭಾಷೆನ ಕಲಿಯೋದಾಗಿರಬಹುದು, ಯಾವುದೋ ಒಂದು ಕೌಶಲ್ಯವನ್ನ ಸ್ಕಿಲ್ನ ಕಲಿಯೋದಾಗಿರಬಹುದು, ಒಂದು ಇನ್ಸ್ಟ್ರೂಮೆಂಟ್ ಒಂದು ವಾದ್ಯವನ್ನ ನುಡಿಸೋದಕ್ಕೆ ಕಲಿಯೋದಾಗಿರಬಹುದು, ಹೊಸ ಹವ್ಯಾಸವನ್ನ ಆರಂಭಿಸೋದಾಗಿರಬಹುದು, ಇದೆಲ್ಲಾನು ನಮ್ಮ ಜೀವನಕ್ಕೆ ಹೊಸತನವನ್ನ ಕೊಡುತ್ತೆ. ಇನ್ನು ಪ್ರತಿ ಹೊಸ ಆವಿಷ್ಕಾರವೂ ಕೂಡ ಒಂದು ಪ್ರಶ್ನೆಯಿಂದಾನೇ ಹುಟ್ಟುತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಹೊಸ ಕೌಶಲ್ಯನೂ ಕುತೂಹಲದಿಂದಾನೇ ಆರಂಭ ಆಗಿರುವಂಥದ್ದು. ಪ್ರತಿದಿನ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೊಸದನ್ನು ಕಲಿತಾನೇ ಇರ್ತೀವಿ. ನಮ್ಮ ಪಯಣದಲ್ಲಿ ಕಲಿಕೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಬದುಕನ್ನು ಅರ್ಥಪೂರ್ಣವಾಗಿಸೋದೇ ಕಲಿಕೆ, ಜೊತೆಗೆ ಕಲಿಯೋದನ್ನು ಯಾವತ್ತಿಗೂ ನಿಲ್ಲಿಸದೇ ಇರುವಂಥ ನಮ್ಮ ಕುತೂಹಲ ಭರಿತ ಮನಸ್ಸು. ಸೊ ಕುತೂಹಲ ಇರಲಿ, ಕಲಿಕೆ ಮುಂದುವರಿಲಿ, ಬದುಕು ಸದಾ ಹೊಸದನ್ನ ತುಂಬಿರ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಗಾನ ಬಜಾನದ ವಿಷಯ ಕುತೂಹಲದ ಕುರಿತಾಗಿ ನನ್ನ ಮಾತುಗಳು. ಇನ್ನು ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇವೆ, ಎಲ್ಲರ ಸಂದೇಶಗಳು ಬರಲಿ. ನೀವು ಸಹ ತಿಳಿಸ್ಬೋದು ಕುತೂಹಲದಿಂದ ನೀವು ಕಲ್ತಂಥ ಒಂದು ಹೊಸ ವಿಷಯ ಅಥವಾ ಹೊಸ ಹವ್ಯಾಸ ಏನು, ಅಥವಾ ಯಾವ ಒಂದು ಪ್ರಶ್ನೆಗಳನ್ನ ನೀವು ಚಿಕ್ಕವರಿದ್ದಾಗ ನಿಮ್ಮ ಬಾಲ್ಯದಲ್ಲಿ ಕುತೂಹಲದಿಂದ ನಿಮ್ಮ ಮನೆಯಲ್ಲಿ ಕೇಳ್ತಾ ಇದ್ರಿ ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910129. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಈಗ ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ.
1: ಯರ್

ಬಹಳ ಪ್ರಸಿದ್ಧವಾದ ಪದ್ಯ ಇದು. ಎರಡು ಕೋಣೆಗಳ ನೀಮ್ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನುವಾಗ ನಾವು ನಮ್ಮ ನಿಜವಾದ ಸ್ವಭಾವವನ್ನು ಅನೇಕ ಸರ್ತಿ ಜಗತ್ತಿನಲ್ಲಿ ತೋರಿಸಕ್ಕಾಗದೆ ಇರಬಹುದು. ಇದು ವಂಚನೆ ಅಂತಲ್ಲ, ಆದರೆ ಅದನ್ನು ತೋರಿಸಿದಾಗ ನಮ್ಮ ಕೆಲಸಗಳು ನಡೆಯೋದಿಲ್ಲ. ನಮ್ಮ ಆತ್ಮ ಸ್ವಭಾವ ಅಂತ ಯಾವುದಿದೆ ಅದನ್ನು ಯಾವತ್ತೂ ಬಿಡಬಾರದು. ಆದರೆ ಆತ್ಮ ಸ್ವಭಾವವನ್ನೇ ನಾವು ಇಟ್ಕೊಂಡು ಅನೇಕ ಸರ್ತಿ ಕೆಲವು ಕೆಲಸವನ್ನು ಸಾರ್ವಜನಿಕ ಜೀವನದಲ್ಲಿ ವಿಶೇಷವಾಗಿ ಪಬ್ಲಿಕ್ ಲೈಫ್ನಲ್ಲಿ ಇರೋರು ಹೇಳಿರೋ ಪದ್ಯ ಇದು, ಅವ್ರು ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಮನಸ್ಸಿನಲ್ಲಿ ಎರಡು ಕೋಣೆಗಳನ್ನು, ಎರಡು ಕೊಠಡಿಗಳನ್ನು, ರೂಮ್ಗಳನ್ನು ಮಾಡ್ಕೊ. ಒಂದರಲ್ಲಿ ಹೊರಗಡೆ ಇರೋ ಕೊಠಡಿಯಲ್ಲಿ ಬಂದವ್ರನ್ನ ಮಾತಾಡಿಸು, ಅವ್ರ ರೀತಿಯಲ್ಲಿ ನಡ್ಕೋ, ಅವ್ರ ಜೊತೆ ಅನುಸಂಧಾನ ಮಾಡು, ಅನೇಕ ಸತಿ ನೀನು ಒಪ್ಪಂದಗಳನ್ನು ಮಾಡ್ಕೊ, ತಪ್ಪಿಲ್ಲ. ಆದರೆ ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ. ಇನ್ನೊಂದು ಕೋಣೆ ಇದೆಯಲ್ಲ, ಅಲ್ಲಿ ಯಾರನ್ನು ಸೇರಿಸ್ಕೋಬೇಡ. ಯಾರನ್ನು ಅಂದ್ರೆ ಯಾರನ್ನು ಸೇರಿಸ್ಕೋಬೇಡ, ನೀನು ಒಬ್ಬನೇ ಇರು. ಅಲ್ಲಿ ಅದಕ್ಕೆ ಇನ್ನೊಂದು ಪದ ಹೇಳ್ತಾರೆ ಹಿಂದೆ, ಆತ್ಮಾರಾಮನಾಗಿರು, ನಿನ್ನಲ್ಲಿ ನೀನು ಸ್ವಾನಂದದಿಂದ ಇರು ಅನ್ನೋದನ್ನು ತಿಳಿಸ್ತಾರೆ. ನಿನ್ನೊಳಗಡೆ ಇರು, ಅದು ಮೌನದ ಮನೆ. ಹೊರಗಡೆ ಮನೆ ಮಾತಿನ ಮನೆ, ಆದರೆ ಒಳಗಡೆಯ ಮನೆ ಮೌನದ ಮನೆ. ಮಾತೂ ಬೇಕು, ಮೌನನೂ ಬೇಕು. ಮಾತು ಜಗತ್ತಿನೊಂದಿಗೆ ಸಂಪರ್ಕ ಬೆಳೆಸಲು, ಮೌನ ನಿನ್ನೊಂದಿಗೆ ಸಂಪರ್ಕ ಬೆಳೆಸಲು. ಕೇವಲ ನಿನ್ನೊಂದಿಗೆ ಸಂಪರ್ಕ ಬೆಳೆಸಿ ನೀನು ಜಗತ್ತಿನಲ್ಲಿ ಬೆಳೆಯೋಕ್ಕಾಗಲ್ಲ, ಉಳಿಯೋಕ್ಕಾಗಲ್ಲ. ಜಗತ್ತು ಬೇಕು, ಹಾಗಂತ ಹೊರಗಿನ ಎಲ್ಲ ಗಲಭೆ ಗದ್ದಲಗಳನ್ನು ನಿನ್ನ ಒಳಗಿನ ಮನೆಗೆ ತಂದುಬಿಟ್ರೆ ನಿನ್ನ ಶಾಂತಿ ಅನ್ನೋದು ಹಾಳಾಗೋಗುತ್ತೆ, ನಾಶ ಆಗಿಬಿಡುತ್ತೆ. ಹಾಗಾಗಿ ಹೊರಗಡೆ ಬೇರೆ ಸಾಮಾನ್ಯ ಜನಗಳು, ಲೋಗರು, ಜನಗಳ ಜೊತೆಯಲ್ಲಿ ನೀನು ಆಟ ಆಡು, ಮಾತಾಡು, ಸಂಭಾಷಣೆ ಮಾಡು. ಒಳಗಡೆ ಮೌನದ ಒಳಮನೆಯಲ್ಲಿ ಶಾಂತಿಯಲ್ಲಿ ನೀನಿರು. ಇದನ್ನೇ ಯೋಗ ಅಂದರೆ ಡಿ ವಿ ಜಿ ಅವರು ಹೇಳುವ ಯೋಗದ ಹೆಸರು ಎರಡು ಕೋಣೆಗಳ ಯೋಗ ಅಂತ ಕರಿಬಹುದು. ಡಿ ವಿ ಜಿಯವರ ಈ ಅದಕ್ಕೆ ಅವರೇ ಕೊಟ್ಟಿರೋ ಹೆಸರು ಅಂದರೆ ಎರಡು ಕೋಣೆಗಳ ಯೋಗ ಅನ್ನು.

0: ವಾಸವಿರುತ್ತಾಗಾಗ ನೆನೆದು ನಿಮ್ ದೇಗುಲಕ್ಕೆ ಪೋಗಿ ಬರುವಂತೆ. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನಿಮ್ ದೇಗುಲಕ್ಕೆ ಪೋಗಿ ಬರುವಂತೆ. ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ ಮನೆಗೆ ಬರುವನವಲಿರು ಮಂಕುತಿಮ್ಮ.
1: ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ ಮನೆಗೆ ಬರುವನವಲಿರು ಮಂಕುತಿಮ್ಮ.

ಮನೆಯಲ್ಲಿ ನಾವಿದ್ದು ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರಬಹುದು, ಇದು ಒಂದು ದಾರಿ. ಇನ್ನೊಂದು, ದೇವಸ್ಥಾನದಲ್ಲೇ ಹೆಚ್ಚು ಹೊತ್ತಿದ್ದು ಮನೆಗೆ ಬರಬಹುದು, ಮನೆಯಲ್ಲಿ ಸ್ವಲ್ಪ ಹೊತ್ತಿದ್ದು ದೇವಸ್ಥಾನಕ್ಕೆ ಹೋಗಿ ಬರೋರು ವಿದ್ಯಾರ್ಥಿಗಳು ಮತ್ತು ಗೃಹಸ್ಥರು. ಅದೇ ದೇವಾಲಯದಲ್ಲಿ, ಇಲ್ಲಿ ದೇವಾಲಯ ಅಂತ ಹೇಳಿದ್ರೆ ಇಲ್ಲಿ ಒಂದು ಏಕಾಂತ ಇದೆ, ಶಾಂತಿ ಇದೆ ಅನ್ನೋ ಅರ್ಥದಲ್ಲಿ ನಾವು ತೆಗೆದುಕೊಳ್ಬಹುದು ಅನ್ಸುತ್ತೆ. ಅಲ್ಲಿ ಇದ್ದು ಅವಾಗವಾಗ ಜಗತ್ತಿಗೆ ಬರೋರು ಸಾಧುಗಳು, ಸಿದ್ಧರು, ಅವಧೂತರು, ಯೋಗಿಗಳು, ಇಂಥವರು. ಈ ಎರಡರ ಒಂದು ಮಿಶ್ರಣ ಡಿ ವಿ ಜಿಯವರ ವ್ಯಕ್ತಿತ್ವದಲ್ಲೇ ಕಂಡುಬರುತ್ತೆ. ಅವರನ್ನ ಒಂದು ಗ್ರಂಥದಲ್ಲಿ ವಿರಕ್ತ ರಾಷ್ಟ್ರಕ ಅಂತ ಕರೆದಿದ್ದಾರೆ. ಅಂದರೆ ಸಮಾಜದ ಸೇವೆಗೆ ತೊಡಗಿಸಿಕೊಂಡಿರುವ, ಆದರೆ ಲಾಭ ಮತ್ತು ಅಲಾಭ ಅಥವಾ ಜಯ ಮತ್ತು ಅಪಜಯಗಳ ಯಾವುದೇ ಪರಿವೇ ಇಲ್ಲದಂಥ ಒಬ್ಬ ಯೋಗಿ ಅನ್ನುವ ಅರ್ಥದಲ್ಲಿ ವಿರಕ್ತ ರಾಷ್ಟ್ರಕ ಅಂತ ಕರೆದಿದ್ದಾರೆ. ಡಿ ವಿ ಜಿಯವರು ಹೇಳುವುದು, ಮನೆಯಲ್ಲಿ ಸಂಸಾರದಲ್ಲಿದ್ದವರು ಅವಾಗವಾಗ

0: ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅದು ಒಂದು ರೀತಿ. ಇನ್ನೊಂದು, ಇಡೀ ದಿವಸ ದೇವಸ್ಥಾನದಲ್ಲಿ ಇದ್ದು ಆಗಾಗ ಮನೆಗೆ ಬರ್ತಾರೆ. ಅಂದ್ರೆ ನಿನಗೆ ಲೋಕಾಂತವೂ ಬೇಕು, ಏಕಾಂತವೂ ಬೇಕು. ಈ ಲೋಕಾಂತ ಒಂದೇ ಇದ್ರೆ ನೀನು ಹಾಳಾಗೋಗ್ತೀಯ, ಅಥವಾ ಏಕಾಂತ ಒಂದೇ ಇದ್ರೆ ಅದನ್ನು ಡಿ ವಿ ಜಿ ಪುರಸ್ಕರಿಸೋದಿಲ್ಲ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಈ ವೇದ ಧರ್ಮ ಅಥವಾ ವೈದಿಕ ಧರ್ಮ ಯಾವುದಿದೆ ಇದು ಜಗತ್ತನ್ನು ತಿರಸ್ಕರಿಸಿದ್ದಲ್ಲ. ಇದು ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿದೆ, ನಾವು ಗಮನಿಸಬೇಕಾಗಿರೋ ಅಂಶ. ಇದು ಜಗತ್ತನ್ನು ತಿರಸ್ಕರಿಸಲಿಲ್ಲ, ಹಾಗಂತ ಜಗತ್ತನ್ನು ಉತ್ಪ್ರೇಕ್ಷೆ ಮಾಡಿ ವೈಭವೀಕರಣನೂ ಮಾಡಲಿಲ್ಲ. ಈ ಜಗತ್ತಲ್ಲಿ ಇರಬೇಕು, ಆದರೆ ಎಷ್ಟಿರಬೇಕು ಅಷ್ಟಿರಬೇಕು. ಎರಡು ಕೋಣೆಗಳನ್ನು ಮಾಡಿಕೊಂಡಿರೋ, ಅಥವಾ ದೇವಾಲಯವನ್ನು ಒಂದು ಮಾಡ್ಕೊಂಡು ನಿನ್ನ ಮನಸ್ಸಿನಲ್ಲಿ ಇನ್ನೊಂದು ಮನೆಯನ್ನು ಮಾಡ್ಕೋ, ಬೇಕಾದಾಗ ದೇವಸ್ಥಾನಕ್ಕೆ ಹೋಗ್ಬಾ, ಬೇಕಾದಾಗ ಮನೆಯಲ್ಲಿರೋ. ಈ ಎರಡರ ನಡುವೆ ಸುಳಿವ ಆತ್ಮ ಒಂದೇ, ಸುಳಿಯುತ್ತಿರುವಂಥ ವ್ಯಕ್ತಿಯಾದ ನೀನೊಬ್ಬನೇ ಅನ್ನೋದನ್ನು ಡಿ ವಿ ಜಿಯವರು ಈ ಪದ್ಯದ ಹೇಳ್ತಿದ್ದಾರೆ. ಹಿಂದಿನ ಕೇಳಿದಂಥ ಪದ್ಯದಲ್ಲಿ ಎರಡು ಕೋಣೆಗಳ ಉದಾಹರಣೆ ಹೇಳಿದ್ರೆ, ಇಲ್ಲಿ ಆ ಎರಡು ಕೋಣೆಗಳ ಜಾಗದಲ್ಲಿ ಮನೆ ಮತ್ತು ದೇವಾಲಯ ಅನ್ನುವಂಥ ಕಾನ್ಸೆಪ್ಟ್, ಎರಡು ರೀತಿಯ ಪರಿಕಲ್ಪನೆಗಳನ್ನು ನಮ್ಮ ಮುಂದೆ ಇಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ವಿವಿಧ ಭಾರತಿ 102.9 FM.
4: ಪಿಎಂ ಜಯ್, ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ರಿಕ್ಕಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಟಿಪ್ಪು ಹಾಗೂ ಅನುರಾಧ ಭಟ್. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಅರ್ಜುನ್ ಜನ್ಯ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮೊಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಮೊಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮೊಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮೊಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. 11:00 ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12:00 ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಕಾಲ ಸದನವನ್ನು ಮುಂದೂಡಬೇಕಾಯಿತು. 2 ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1:00 ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6 ಮುಂದೂಡಿಕೆಯ ನಂತರ ಮಧ್ಯಾಹ್ನ 3:00 ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5 ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30 ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ 11:00 ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ

0: ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12 ಗಂಟೆಯವರೆಗೆ, ನಂತರ 12:30ರವರೆಗೆ ಹಾಗೂ ಮತ್ತೆ ಮಧ್ಯಾಹ್ನ 12:50ರವರೆಗೆ ಮುಂದೂಡಿದರು. ಮಧ್ಯಾಹ್ನ 2 ಗಂಟೆಗೆ ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30ರವರೆಗೆ ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆಟ್ರೋಲ್ನಲ್ಲಿ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ 1.53%ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ.

ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

91.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:45 ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಗಾನ ಭಜನದಲ್ಲಿ ಕುತೂಹಲದ ಬಗ್ಗೆ ಮಾತಾಡಿದ್ವಿ. ನಿಮ್ಮೆಲ್ಲರ ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಒಂದು ಗೀತೆಯನ್ನ ಕೇಳುವಂತಹ ಸಮಯ. ಗಾಳಿಪಟ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳನ್ನ ನೋಡುವಂತಹ ಸಮಯ. ಇವತ್ತಿನ ಸಂಜೆ ಎಲ್ಲಾ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ ಅಂತ ಸಂದೇಶವನ್ನ ಕಳಿಸಿದ್ರು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಹಾಗೆ ಇವರ ನಂತರ ಬಂದ ಸಂದೇಶ ಗುಳೇದ ಗುಡ್ಡದಿಂದ ವಿರೂಪಾಕ್ಷರವರು, ನಮಗೆ ಓಲ್ಡೀಸ್ಗಳನ್ನ ಗೀತೆಗಳು ತುಂಬಾ ಇಷ್ಟ ಆಯಿತು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಂಜಯ್ ಕಾರ್ಯಕ್ರಮವನ್ನ ಕೇಳ್ತಾ ತುಂಬ ಖುಷಿ ಆಗ್ತಾ ಇದೆ, ಓಲ್ಡೀಸ್ಗಳನ್ನ ಹಾಡುಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಅರುಣಾ ಮೈತ್ರಿ ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಬ್ರಹ್ಮಾನಂದ ರಾನಡಿ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು. ಯಾರಿದು ಹನುಮಂತಪ್ಪ ಹುಲುಗಮ್ಮನವರ್, ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಇವತ್ತಿನ ಓಲ್ಡೆಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಲಾವಿದ ಚಿತದ ಹಾಡನ್ನು ಕೇಳಿ ನಮಗೆ ತುಂಬ ಖುಷಿಯಾಯಿತು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ವೆಂಕಟೇಶ್ ಅಣ್ಣಿಗೇರಿ, ಶುಭ ಸಂಜೆ ಮೇಡಮ್, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಹಾಡಿನ ನಂತರ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಕವಿರಾಜ್, ಸಂಗೀತ ಆರ್ ಪಿ ಪಟ್ನಾಯಕ್.

ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಕುತೂಹಲವೇ ಕಲಿಕೆಯ ಬುನಾದಿ. ಕುತೂಹಲ ಇಲ್ಲದಿದ್ದರೆ ನಮ್ಮ ದೇಶ ಪ್ರಪಂಚ ಇಷ್ಟು ಪ್ರಗತಿ ಸಾಧಿಸ್ತಾ ಇತ್ತಾ ಮೇಡಮ್ ಅಂತ ಲಿಂಗಸುಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗಾನ ಭಜನಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆ ಮಾಹಿತಿ ನೀಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ರೈಟಿಂಗ್ ವಿತ್ 89091. ಹಾಗೆ ಗಾನ ಭಜನಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕುತೂಹಲ ಇರಲೇಬೇಕು, ಇಲ್ಲದಿದ್ದರೆ ಜೀವನ ಮುಂದಕ್ಕೆ ಹೋಗುವ ದಾರಿ ಕಾಣ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ರೈಟಿಂಗ್ ವಿತ್ 03512. ಹಾಗೆ ನಮಸ್ಕಾರ, ಇಂದಿನ ವಿಷಯ ಕುತೂಹಲ ತುಂಬ ಚೆನ್ನಾಗಿದೆ, ವಿಷಯದ ಆಯ್ಕೆ ಇಷ್ಟ ಆಯಿತು. ನನಗೆ ಬಾಲ್ಯದಲ್ಲಿ ಒಂದು ಬಾರಿ ಚಂದ್ರ ಏಕೆ ದೊಡ್ಡ ಗಾತ್ರ, ಮತ್ತೊಂದು ಬಾರಿ ಚಿಕ್ಕ ಗಾತ್ರದಲ್ಲಿ ಯಾಕೆ ಮೂಡ್ತಾನೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಕುತೂಹಲ ಮೂಡಿ ನನ್ನ ಅಧ್ಯಾಪಕರ ಬಳಿ ಪ್ರಶ್ನಿಸಿದ್ದೆ ಅಂತ ನಂಬರ್ ರೈಟಿಂಗ್ ವಿತ್ 4107 ಪ್ರಸನ್ನ ಕುಮಾರ್ ಅವರ ಸಂದೇಶ ಇದು. ಹಾಗೆ ಟಿ ಜೆ ವೀರಪ್ಪಾಜಿ ಗೌಡ ದೊಡ್ಡಮನೆ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮದ ಮಧ್ಯದಲ್ಲಿ ಸ್ಟೋರಿಯನ್ನು ಹೇಳ್ತಿರುವಾಗ ಹಾಗೆ ಮಾತಾಡ್ತಾ ಇರುವಾಗ ಮಧ್ಯೆ ಹಾಡು ಬಂದರೆ ನಮಗೆ ಒಂಥರ ಕ್ಯೂರಿಯಾಸಿಟಿ ಆಗುತ್ತೆ ಅಂತ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಕುತೂಹಲವೆಂಬುದು ಮನಸ್ಸಿನ ಹಸಿವು, ಹಸಿವು ಇದ್ದಾಗಲೇ ಆಹಾರವನ್ನು ಹುಡುಕೋ ಥರ ಕುತೂಹಲ ಇದ್ದಾಗಲೇ ಜ್ಞಾನವನ್ನು ಹುಡುಕ್ತೀವಿ. ಪ್ರತಿಯೊಂದು ಪ್ರಶ್ನೆಯೂ ಹೊಸ ಹರಿವಿನ ಬಾಗಿಲನ್ನು ತೆರೆಯುತ್ತೆ. ಕಲಿಯುವ ಆಸಕ್ತಿ ಇರುವವನು ಎಂದಿಗೂ ಬೆಳೆಯುತ್ತಲೇ ಇರುತ್ತಾನೆ. ಆದ್ದರಿಂದ ಜೀವನದಲ್ಲಿ ಕುತೂಹಲವನ್ನು ಜೀವಂತವಾಗಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕುತೂಹಲ ಒಂದು ಚಿಕ್ಕ ಕಿಡಿಯೇ ದೊಡ್ಡ ಜ್ಞಾನದ ಬೆಳಕಾಗುತ್ತೆ ಅಲ್ವಾ ಅಂತ ಕೂಡ ಕೇಳ್ತಿದ್ದಾರೆ. ಹಾಗೆ ಅವ್ರು ಹೇಳಿದ್ದಾರೆ, ನಾನು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ರೂ ಯಾವುದೇ ಕಾರ್ಯಕ್ರಮದಲ್ಲಿದ್ದರೂ ಸಮಯಕ್ಕೆ ಸರಿಯಾಗಿ ರೇಡಿಯೋ ಆನ್ ಮಾಡಿ ಯಾವ ಆರ್ಜೆಗಳು ಬಂದಿದ್ದಾರೆ ಅಂತ ಕುತೂಹಲ ಕಾಡ್ತಾ ಇರುತ್ತೆ. ಹಾಗಾಗಿ ನಾನು ಧ್ವನಿ ಕೇಳಿ ಸಮಾಧಾನ ಮಾಡ್ಕೊಳ್ತೀನಿ, ಇವರು ಬಂದಿದ್ದಾರೆ ಅಂತ ತಿಳ್ಕೊಳ್ತೀನಿ ಅಂತ ಇವರು ತಮ್ಮ ಕುತೂಹಲಕಾರಿ ಕೆಲಸವನ್ನು ತಿಳಿಸಿದ್ದಾರೆ. ಇದು ನಿಮಗೂ ಖುಷಿ ಕೊಡೋ ಕೆಲಸ, ಹಾಗೆ ನಮಗೂ ಖುಷಿ ಆಗ್ತಿದೆ ನಿಮ್ಮ ಕೆಲಸವನ್ನು ಕೇಳಿ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನಾನು ಚಿಕ್ಕವನಿದ್ದಾಗ 70ರ ದಶಕದಲ್ಲಿ ರೇಡಿಯೋದಲ್ಲಿ ಆಕಾಶವಾಣಿಯಿಂದ ಬರುವ ತರಂಗಗಳು ನಮ್ಮ ಮನೆ ರೇಡಿಯೋ ಎಳೆದುಕೊಂಡು ಹಾಡುತ್ತೆ. ಪಕ್ಕದ ಮನೆಯಲ್ಲೂ ಅದೇ ಹೇಗೆ ಬರುತ್ತೆ, ಟೆಲಿಫೋನ್ ತರಹ ನಮ್ಮ ಮನೆಗೆ ಬಂದ ಕರೆ ನಮಗೆ ಮಾತ್ರ ಬರಬೇಕಲ್ವಾ, ಪಕ್ಕದ ಮನೆಗೆ ಯಾಕೆ ಹೋಗಬೇಕು ಅನ್ನೋ ರೀತಿ ಅವರು ಯೋಚನೆ ಮಾಡ್ತಿದ್ರಂತೆ, ಅದನ್ನು ಅವರು ತಿಳಿಸಿದ್ದಾರೆ. ಹಾಗೆಯೇ ನಂಬರ್ ರೈಟಿಂಗ್ ವಿತ್ 166 ಹಲಸೂರಿನಿಂದ ರಾಜೇಶ್ ಅವರು ಕಾರ್ಯಕ್ರಮ ಕೇಳ್ತಾ, ನಮ್ಮ ತಂದೆಗೆ ತುಂಬ ಪ್ರಶ್ನೆ ಕೇಳ್ತಾ ಇದ್ದೆ ನಾನು ಚಿಕ್ಕವನಿದ್ದಾಗ, ಶಾಲೆಗಳು ಯಾಕೆ ಭಾನುವಾರ ಇರೋದಿಲ್ಲ ಅಂತೆಲ್ಲ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಇವರು ಹೇಳ್ತಾ ಇದ್ದಾರೆ, ನಾನು ಸಹ ಕಾರ್ ಡ್ರೈವಿಂಗ್ ಮಾಡುವವರನ್ನು ನೋಡಿ ನಾನು ಸಹ ಅವರಂತೆ ಡ್ರೈವ್ ಮಾಡಲು ಕುತೂಹಲದಿಂದ ಕಲಿತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಇವರು ಕೂಡ ತಮ್ಮ ಕುತೂಹಲದ ಕಥೆಯನ್ನು ಹಂಚಿಕೊಂಡಿದ್ದಾರೆ. ವಿಜಯ್ ಕುಮಾರ್ ಆರಾಧ್ಯ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಕುತೂಹಲದ ಬಗ್ಗೆ ನೀವು ಹೇಳಿದ ಮಾತು ಸತ್ಯ ಅಂತ ಕೆಲವು ಉದಾಹರಣೆಗಳನ್ನ ತಿಳಿಸಿದ್ದಾರೆ ಇವರು. ಹಾಗೆ ನಂಬರ್ ನಿಮಗೆ 4982 ಇವರ ಸಂದೇಶ ಬಂದಿದೆ, ಗೀತೆಗಳನ್ನ ಮೆಚ್ಚಿದ್ದಾರೆ. ಮಾಧವನ್ ಚೆನ್ನೈನಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ತಿಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 205 ಇವರ ಸಂದೇಶ ಬಂದಿದೆ, ಈರಣ್ಣ ಜೀವೂರ ರಾಮಚಂದ್ರನಗರದಿಂದ. ಹಾಗೆ ನಮಸ್ತೆ ವಿವಿಧ ಭಾರತಿ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಕುತೂಹಲದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಜೊತೆಗೆ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ನರೇಂದ್ರ ಬಾಬು ನಾಗರಬಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 06284 ಇವರ ಸಂದೇಶ ಬಂದಿದೆ, ನೀವು ನಿಮ್ಮ ಹೆಸರನ್ನ ತಿಳಿಸಿಲ್ಲ, ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ ಇವರು. ಹಾಗೆ ಶುಭ ಸಂಜೆ ಮೇಡಮ್, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ವೀಣಾ ನ್ಯಾಮತಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಗಾನ ಭಜನಾ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಆದೂರು ಪ್ರಕಾಶ್ ಆನಿಕಲ್ನಿಂದ, ಗೀತೆಗಳು ಸುಮಧುರವಾಗಿ ಮೂಡಿ ಬಂತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಗಾನ ಭಜನಾ. ಮಾತಾಡಿದಂಥ ವಿಷಯ ಹಾಗೂ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದ.

0: ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಈ ವರ್ಷದ ಜೂನ್ನಲ್ಲಿ ಸುಮಾರು 55.49 ಕೋಟಿ ಬಳಕೆದಾರರು ಯುಪಿಐ ಬಳಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ 2025-26 ಹಣಕಾಸು ವರ್ಷದಲ್ಲಿ ಯುಪಿಐ ವಹಿವಾಟುಗಳು 24,162 ಕೋಟಿಯಷ್ಟು ಮತ್ತು 314 ಲಕ್ಷ ಕೋಟಿಯಷ್ಟು ಹೆಚ್ಚಾಗಿದೆ ಎಂದು ಹೇಳಿದರು. ಸಾರ್ವಜನಿಕರು ಮತ್ತು ಸಂಬಂಧಿತ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಗಾಗಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ವಕೀಲರ ತಿದ್ದುಪಡಿ ಮಸೂದೆ 2026 ಕುರಿತು ಕರಡು ಬಿಡುಗಡೆ ಮಾಡಿದೆ. ಭಾರತೀಯ ವಕೀಲರ ಪರಿಷತ್ನೊಂದಿಗೆ ಸಮಾಲೋಚನೆ ನಡೆಸಿ ಕರಡು ಮಸೂದೆಯನ್ನು ಸಿದ್ದಪಡಿಸಲಾಗಿದ್ದು, ಅಭಿಪ್ರಾಯ ಮತ್ತು ಸಲಹೆಗಳನ್ನು ಆಹ್ವಾನಿಸುವ ಉದ್ದೇಶದಿಂದ ಅದನ್ನು ಭಾರತೀಯ ವಕೀಲರ ಪರಿಷತ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆಯಾಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆಯಾಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮದಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತವಾಗಿ ಜಾತಿ ಪ್ರಮಾಣಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಷ್ಟೀಯ ಶುದ್ಧ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಲೇಬರ್ ಪಕ್ಷದ ನೂತನ ನಾಯಕ ಆಂಡಿ ಬರ್ನ್ಹ್ಯಾಮ್ ಅವರು ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಚೀನಾದಲ್ಲಿ ಇತ್ತೀಚೆಗೆ ನಡೆದ 23 ವರ್ಷದೊಳಗಿನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ 5 ಮತ್ತು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬೆಳವಟಗಿ ಗ್ರಾಮದ ಕ್ರೀಡಾಪಟು ಶಿವಾಜಿ ಪರಶುರಾಮ ಮಾದಪ್ಪನಗೌಡರು ಅವರನ್ನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.
2: पीएम जय अब गरीबों की जय बन गई है।

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:12 ಸೋಮವಾರದ ರಾತ್ರಿ ಈ ಸಮಯ ಭಾವಗೀತೆಗಳನ್ನ ಕೇಳ್ತಾ ಭಾವನಾಲೋಕದಲ್ಲಿ ವಿಹರಿಸೋ ಭಾವಚಿತ್ತಾರ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. ಇವತ್ತಿನ ಮೊದಲ ಭಾವಗೀತೆ ಮೂಡಿ ಬರ್ತಾ ಇದೆ. ಬಾರಿಸು ಕನ್ನಡ ಡಿಂ ಡಿಮವ, ರಚನೆ ಕುವೆಂಪುರವರದ್ದು, ಹಾಗೆ ಸಂಗೀತ ಭದ್ರಾವತಿ ಎಸ್ ಪಿ ಶಿವಲಿಂಗಪ್ಪನವರದು,

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಭಾವಗೀತೆಯನ್ನ ಕೇಳುವಂತಹ ಸಮಯ ನೀನು ಮುಗಿಲು ನಾನು ನೆಲ. ರತ್ನಮಾಲಾ ಪ್ರಕಾಶ್ ರವರ ಗಾಯನ, ಜಿ ಎಸ್ ಶಿವರೌದ್ರಪ್ಪನವರ ರಚನೆ.

ಮುಂದಿನ ಭಾವಗೀತೆ ಬಾ ಮಳೆಯೇ ಬಾ. ಮೈಸೂರು ಅನಂತಸ್ವಾಮಿರವರ ಗಾಯನ, ಬಿ ಆರ್ ಲಕ್ಷ್ಮಣ್ ರಾವ್ರವರ ರಚನೆ.

ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಭಾವಗೀತೆ ಈ ಬಾನು ಈ ಚುಕ್ಕಿ ಈ ಉಹು ಈ ಹಕ್ಕಿ. ಅನುಪಮಾರವರ ಗಾಯನ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ.

0: ಸೋಮವಾರದ ವಿಶೇಷ ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಭಾವಗೀತೆ ಭೂಮಿನ ತಬ್ಬಿದ್ ಮೂಡಿದ್ದಂಗೆ. ಮೈಸೂರು ಅನಂತಸ್ವಾಮಿರವರ ಗಾಯನ, ಜಿ ಪಿ ರಾಜರತ್ನಂರವರ ರಚನೆ.
1: ಭೂಮಿನ ತಬ್ಬಿದ್ ಮೂಡಿದ್ದಂಗೆ, ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ, ಸಾಫಗಳ ತಿಟ್ಟಿಲ್ದಂಗೆ ಮಡಿ.

ಇದ್ದಂಗೆ, ಬೆಳ್ಳಿ ಬಳ್ಳಿ ದ್ರೋಡಿದ್ದಂಗೆ, ಸಾಫಗಳ ತಿಟ್ಟಿಲ್ದಂಗೆ, ಮಡಿಕೇರಿಲಿ ಮಂಜು ಮಡ್ಗಿದ್ದಲ್ಲೇ ಮಡ್

ಭಾವಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಾಕಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ನೀ ಬರುವ ದಾರಿಯಲ್ಲಿ ಹಗಲು ತಂಪಾಗಿ, ರತ್ನಮಾಲಾ ಪ್ರಕಾಶ್ ರವರ ಗಾಯನ, ಕೆ ಎಸ್ ನರಸಿಂಹಸ್ವಾಮಿ ರವರ ರಚನೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8:34:15 ಸೋಮವಾರದ ವಿಶೇಷ ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದಿನ ಭಾವಗೀತೆ ನಾನು ಬಡವಿ ಆತ ಬಡವ, ಶ್ರುತಿ ಜಿ ರಾವ್ರವರ ಗಾಯನ, ದರಾ ಬೇಂದ್ರೆ ರವರ ರಚನೆ.

ಭಾವಚಿತ್ತಾರ ಕಾರ್ಯಕ್ರಮದ ಮುಂದಿನ ಭಾವಗೀತೆ ನಾನು ಕೋಳಿಕೆ ರಂಗ. ಮೈಸೂರು ಅನಂತಸ್ವಾಮಿರವರ ಗಾಯನ, ಟಿಪಿ ಕೈಲಾಸಂರವರ ರಚನೆ.

ಮುಂದಿನ ಭಾವಗೀತೆ, ನಿನ್ನ ಅಟ್ಟಿಗೆ ಬೆಳ್ಕಂಗಿದ್ದೆ ನಂಜು, ರಾಜು ಅನಂತಸ್ವಾಮಿರವರ ಗಾಯನ, ಜಿ ಪಿ ರಾಜರತ್ನಂರವರ ರಚನೆ.

ಭಾವಚಿತ್ತಾರ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಭಾವಗೀತೆ ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯಿದೋಣಿ. ಶಿವಮೊಗ್ಗ ಸುಬ್ಬಣ್ಣರವರ ಗಾಯನ ಮತ್ತು ಸಂಗೀತ, ಗೋಪಾಲಕೃಷ್ಣ ಅಡಿಗರ ರಚನೆ.

0: ಭಾವಚಿತ್ತಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಸ್ನೇಹಿತರ ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ನಂಬರ್ ನಿಮಗೆ 3428. ಇವರು ಹೇಳ್ತಾ ಇದ್ದಾರೆ, ನಾನು ಬಡವ ಆತ ಬಡವಿ, ಒಲವೇ ನಮ್ಮ ಬದುಕು ಗೀತೆ ಇಷ್ಟ ಆಯಿತು ಅಂತ. ಹಾಗೆ ನಂಬರ್ ನಿಮಗೆ 4523, ಇವರು ಕೂಡ ಎಲ್ಲ ಗೀತೆಗಳು ಚೆನ್ನಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೆ ನಿಜಕ್ಕೂ ಭಾವಗೀತೆಗಳನ್ನ ಕೇಳ್ತಾ ಇದ್ರೆ ಭಾವನಾತ್ಮಕವಾಗಿ ಮನಸ್ಸಿಗೆ ತಾಕ್ತಾ ಇದೆ ಅನ್ನೋ ಭಾವನೆ ನನ್ನದು ಅಂತ ಚಂದ್ರಕಾಂತ್ ಅತ್ತಣಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನೀನು ಮುಗಿಲು ನಾನು ನೆಲ ಭಾವಗೀತೆ ಚೆನ್ನಾಗಿ ಮೂಡಿ ಬಂತು ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 2492 ಇವರ ಸಂದೇಶ. ಹಾಗೆ ನಂಬರ್ ನಿಮಗೆ 6604 ಇವರು ಕೂಡ ಸಂದೇಶ ಕಳಿಸಿ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಭಾವಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇವೆ ಅಂತ ಚಂದ್ರಿಕಾ ನೇರಳಗುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ರಾಜು ಅನಂತಸ್ವಾಮಿಯವರ ಗಾಯನವನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಇಂದಿನ ಭಾವಚಿತ್ರ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂಥ ಎಲ್ಲ ಹಾಡುಗಳು ಇಷ್ಟ ಆಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ ವಾಡಪ್ಪಗೋಳ, ಕೆಂಪಣ್ಣ ವಾಡಪ್ಪಗೋಳರವರು. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮ. ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ. ಐ ಎಂ ಅನುಜಾ ಕುಮಾರ್ ವಿತ್ ನ್ಯೂಸ್ ಅಟ್ 9. The headlines. Monsoon session of Parliament begins on stormy note. Both houses of Parliament witnessed repeated disruptions over various issues. Union Minister J.P. Nadda holds talks with protesters in New Delhi, appeals to end sit-in and restore normalcy. President Draupadi Murmu calls for stronger economic partnership between India and Moldova and greater cooperation in high-growth sectors. Heavy rainfall claims 4 more lives in Jammu division, taking death toll over past 2 days to 16. Lieutenant Governor Manoj Sinha reviews.

ಇದು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಗೀತೆಗಳನ್ನ ಕೇಳ್ತಾ ನೀವು ಸಹ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ ಸ್ನೇಹಿತರೆ. ಸಂದೇಶಗಳನ್ನ ಕಳಿಸುವ ಮೂಲಕ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9403091089483091029. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ದಿಲ್ ಹೇ ಕೆ ಮಾನ್ತಾ ನಹಿ ಚಿತ್ರದಿಂದ ಅನುರಾಧ ಪೌದ್ವಾಲ್ ಹಾಗೂ ತಂಡದವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಫಿರ್ ಭಿ ದಿಲ್ ಹೇ ಹಿಂದೂಸ್ತಾನಿ ಚಿತ್ರದ್ದು. ಔರ್ ಕ್ಯಾ ಅನ್ನೋ ಈ ಗೀತೆಯನ್ನ ಹಾಡಿದ್ದಾರೆ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಜತಿನ್ ಲಲಿತ್.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೇನಿ ಪ್ಯಾರ್ ಕಿಯಾ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ದೇವ್ ಕೊಯ್ಲಿ ರವರ ರಚನೆ, ರಾಮ್ ಲಕ್ಷ್ಮಣ್ ರವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ದಿಲ್ ಪರ್ದೇಸಿ ಹೋ ಗಯಾ ಚಿತ್ರದ ಟೈಟಲ್ ಟ್ರ್ಯಾಕ್. ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಉಷಾ ಕನ್ನಾರವರ ಸಂಗೀತ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ರಾಜಾ ಕೋ ರಾಣಿ ಸೇ ಪ್ಯಾರ್ ಹೋ ಗಯಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಅನುರಾಧ ಪೌದ್ವಾಲ್ ಹಾಗೂ ಶ್ರೀನಿವಾಸ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಜತಿನ್ ಲಲಿತ್ ರವರ ಸಂಗೀತ ಸಂಯೋಜನೆ.

ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಶ್ರವಣ್ ರವರದ್ದು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ವಂಶ್ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಗಾಯನ, ಸಮೀರ್ ಅವರ ರಚನೆ, ಆನಂದ್ ಮಿಲಿಂದ್ರವರ ಸಂಗೀತ.

ಭಾರತಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸುಮಧುರ ಹಿಂದಿ ಮೆಲೋಡಿ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡ್ತಾ ಇದ್ದಾವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನ ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನ ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನು ಉಣಬಡಿಸುತ್ತಿರುವ ನಿರೂಪಕರಿಗೆ ಹಾಗೆ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ರಾಜಾ ಹಿಂದೂಸ್ತಾನಿ ಚಿತ್ರದ ಹಿಂದಿ ಹಾಡು ತುಂಬ ಇಷ್ಟ ಆಯಿತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ರಾಣಿ ಚೆನ್ನಮ್ಮ ನಗರದಿಂದ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೌಡರವರ ಸಂದೇಶ ಬಂದಿದೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮದ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಿಂದಿ ಹಾಡುಗಳು ತುಂಬ ಒಳ್ಳೊಳ್ಳೆ ಹಾಡುಗಳು ಕೇಳ್ತಾ ಇದ್ದೀವಿ, ಚಂದದ ಹಾಡುಗಳನ್ನ ಪ್ರಸಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಮಮತಾ ಮೇಘಾಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಎಲ್ಲ ಗೀತೆಗಳನ್ನು ಮೆಚ್ಚಿ ನಿರ್ಮಲಾರವರ ಸಂದೇಶ ಬಂದಿದೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸುಬಾನ್ ಕೋರಿ ಹಂಪಸಾಗರದಿಂದ ಹಿಂದಿ ಚಿತ್ರಗೀತೆಗಳಲ್ಲಿ ವಂಶ್ ಚಿತ್ರದ ಹಾಡು ನನಗೆ ತುಂಬ ಇಷ್ಟ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಹಿಂದಿ ಮೆಲೋಡೀಸ್ನಲ್ಲಿ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆ ಮುಡಿ ಬರ್ತಾ ಇದೆ ಹಮ್ ದಿಲ್ ದೇ ಚುಕೇ ಸನಮ್ ಚಿತ್ರದಿಂದ.

ಸ್ನೇಹಿತರೆ, ಏನು ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್? ಪ್ರಸಾರವಾದಂಥ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣವನ್ನು ಇನ್ನಷ್ಟು ಸುಲಭ ಮತ್ತು ಪ್ರಯಾಣಿಕ ಸ್ನೇಹಿಯನ್ನಾಗಿಸಲು ರಾಜಮಾರ್ಗ್ ಯಾತ್ರಾ ಮೊಬೈಲ್ ಆಪ್ನಲ್ಲಿ ಡಿಜಿಟಲ್ ಲೋಕಲ್ ಪಾಸ್ ಹಾಗೂ ಮಾರ್ಗಮಿತ್ರ ಸಹಾಯ ಕೇಂದ್ರ ಎಂಬ ಎರಡು ಹೊಸ ಡಿಜಿಟಲ್ ಸೇವೆಗಳನ್ನು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆರಂಭಿಸಿದೆ. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಹಾಗೂ ಅವರ ನಿಯೋಗದೊಂದಿಗೆ ಸಭೆ ನಡೆಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಮೇಕೆದಾಟು ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಯ ಯೋಜನೆಯಾಗಿದ್ದು, ಇದಕ್ಕೆ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಎಂದು ಗ್ರಾಮೀಣಾಭಿವೃದ್ಧಿ

ಗಾಂಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ವಿಶ್ವ ಚೆಸ್ ದಿನಾಚರಣೆ ಅಂಗವಾಗಿ ದೇವನಹಳ್ಳಿಯಲ್ಲಿ ಇಂದು ತಾಲೂಕು ಮಟ್ಟದ ಚೆಸ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಚೆಸ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಎಸ್ ಗೋಪಾಲ್ ಮಾತನಾಡಿ, ಚದುರಂಗದಾಟವು ಮಕ್ಕಳಲ್ಲಿ ಆಲೋಚಿಸುವ ಹಾಗೂ ತರ್ಕಿಸುವ ಚಿಂತನಾ ಶಕ್ತಿಯನ್ನು ವೃದ್ಧಿಸುತ್ತದೆ. ಈ ದಿಸೆಯಲ್ಲಿ ಚದುರಂಗದಾಟಕ್ಕೆ ಹೆಚ್ಚಿನ ಉತ್ತೇಜನ ದೊರೆಯಬೇಕಿದೆ ಎಂದು ಹೇಳಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:06:06. ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಕುರಿತು ಒಂದು ವಿಷಯವನ್ನ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೇಮದ ಸುತ್ತ, ಯಾಕಂದ್ರೆ ಇದು ಪ್ರೇಮದ ಕುರಿತು ಮಾತಾಡೋ ಪ್ರೀತಿಯ ಸಮಯ. ಇವತ್ತಿನ ವಿಷಯವನ್ನು ತಿಳಿಸ್ತೀನಿ, ಅದಕ್ಕೂ ಮುನ್ನ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, 9443091029. ವಾಟ್ಸ್ಆ್ಯಪ್ ಸಂಖ್ಯೆಯನ್ನೇನೋ ತಿಳಿಸಿದ್ದಾಯ್ತು, ವಿಷಯ ತಿಳಿಸ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪ್ರೇಮಿಗೆ ತನ್ನ ಪ್ರಿಯಸಿ ತನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅನಿಸಿದ್ರೆ, ಪ್ರಿಯಸಿಗೂ ನನ್ನ ಪ್ರೇಮಿ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂತ ಅನಿಸ್ತಿರುತ್ತೆ. ಪ್ರೇಮಿಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ಸೊ ಪ್ರೇಮದಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂದರೆ ಪ್ರೇಮಿಯ ಅಂತರಾಳವನ್ನು ಅರ್ಥ ಮಾಡ್ಕೊಳ್ಳೋದು ಅಂತ. ಆದರೆ ಇದು ಅಷ್ಟು ಸುಲಭ ಅಲ್ಲ ಅನ್ನೋದು ಪ್ರೇಮಿಗಳ ಮಾತು. ನಿಮ್ಮ ಪ್ರಕಾರ ಪ್ರೇಮಿ ತನ್ನ ಪ್ರೇಯಸಿಯನ್ನು ಅಥವಾ ಪ್ರೇಯಸಿ ತನ್ನ ಪ್ರೇಮಿಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು, ಅವನ ಅಥವಾ ಅವಳ ಅಂತರಾಳವನ್ನು ಅರಿಯೋದು ಹೇಗೆ, ಇದು ಇವತ್ತಿನ ನಮ್ಮ ಪ್ರೇಮ ನಿನಾದದ ವಿಷಯ. ನಿಮ್ಮ ಮಾತು ಸಂದೇಶದ ರೂಪದಲ್ಲಿ ನಮ್ಮನ್ನು ತಲುಪಬೇಕಿರುವಂತಹ ಸಂಖ್ಯೆ ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಪ್ರೇಮ ನಿನಾದ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಫಾರ್ಚುನರ್ ಚಿತ್ರದಿಂದ ಈ ಇಂಪಾದ ಗೀತೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಷಯ ಏನು ಅಂತ ತಿಳಿಸಿದಾಗಿದೆ. ಪ್ರೇಮಿಗಳು ನಮ್ಮನ್ನು ಅವರು ಅರ್ಥ ಮಾಡ್ಕೊಳ್ತಿಲ್ಲ, ನನ್ನ ಅವನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹುಡುಗಿ ಅಂದ್ಕೊಂಡ್ರೆ, ಹಾಗೆ ಹುಡುಗ ನನ್ನ ಅವಳು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರಲ್ವ, ಇದು ಸಾಮಾನ್ಯವಾಗಿ ಇರುವಂಥದ್ದೇ. ಹಾಗಾಗಿ ನಿಮ್ಮ ಪ್ರಕಾರ ಪ್ರೇಮಿ ತನ್ನ ಪ್ರೇಯಸಿಯನ್ನು ಅಥವಾ ಪ್ರೇಯಸಿ ತನ್ನ ಪ್ರೇಮಿಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು, ಅವನ ಅಥವಾ ಅವಳ ಅಂತರಾಳವನ್ನು ಅರಿಯೋದು ಹೇಗೆ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ವಿಷಯದ ಕುರಿತು ಸಂದೇಶಗಳು ಬರ್ತಾ ಇವೆ. ಅವಳ ಭಾವಕ್ಕೆ ಸ್ಪಂದಿಸುವ ಮೂಲಕ ಹೇಗೋ ಅವಳ ಮನಸ್ಸಿನ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ನವೀನ್ ಕುಮಾರ್ ಗಂಗಾವತಿಯಿಂದ. ಹಾಗೆಯೇ ಗೀತಾ ನಾಗಪ್ಪ ಶಿವಮೊಗ್ಗದಿಂದ, ಹೊಂದಾಣಿಕೆ ಎಂಬುದೇ ಒಂದು ದೊಡ್ಡ ಹೋರಾಟ, ಅವರಲ್ಲಿ ಒಬ್ಬರನ್ನೊಬ್ಬರು ಅಂತರಾಳವನ್ನು ಅರಿತುಕೊಳ್ಳುವುದು ಕಷ್ಟನೂ ಆಗ್ಬೋದು ಸುಲಭನೂ ಆಗ್ಬೋದು, ಆದರೆ ಇಬ್ಬರಿಗೂ ಹೊಂದಿಕೊಂಡು ಬದುಕುವ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಮುಖ್ಯ ಅಂತ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಪ್ರಸಾರವಾದಂಥ ಮೊದಲ ಗೀತೆ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಸಂದೇಶ ಕಳಿಸಿದ್ದಾರೆ. ನಂಬರ್ ನಿಮಗೆ 4528. ಸ್ನೇಹಿತರೆ, ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳು ಬರಲಿ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ, ಫೇರ್ ಅಂಡ್ ಲವ್ಲಿ ಚಿತ್ರದಿಂದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ನಿಮಗೆ ಕೊಟ್ಟಿರುವಂತಹ ವಿಷಯ ಏನು ಅಂದರೆ, ಪ್ರೇಮಿಗಳು ಯಾವಾಗಲೂ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟನ್ನು ಮಾಡ್ತಾರೆ, ಅದೇನೆಂದರೆ ನನ್ನ ಹುಡುಗ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹುಡುಗಿ ಹೇಳಿದ್ರೆ, ಹುಡುಗ ಹೇಳೋದು ನನ್ನ ಹುಡುಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ. ಸೊ ಒಬ್ಬರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂದರೆ, ಅವರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ, ಇವರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವರು. ಸೊ ಪ್ರೇಮಿಗಳು ಒಬ್ರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಅದು ಯಾವ ರೀತಿ ಅವರು ಅರ್ಥ ಮಾಡಿಕೊಂಡ್ರೆ ಅವರ ಸಂಬಂಧ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಇದನ್ನು ನೀವು ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬಹುದು ಸಂದೇಶಗಳ ಮೂಲಕ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಸಂದೇಶಗಳಂತೂ ಬರ್ತಾ ಇವೆ. ಜೀವನದಲ್ಲಿ ಹೊಂದಾಣಿಕೆ ತುಂಬ ಕಷ್ಟ. ಒಬ್ಬರು ಹೊಂದಿಕೊಂಡು ಹೋದರೂ ಇನ್ನೊಬ್ಬರು ಹೊಂದಿಕೊಳ್ಳೋದಿಲ್ಲ, ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವೀಣಾ ನ್ಯಾಮತಿಯಿಂದ. ಹಾಗೇ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರುತ್ತಿದೆ, ಧನ್ಯವಾದಗಳು ಅಂತ ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್, ಅಶ್ವಿನಿ ಆನಂದ್, ಮನ್ವಿತಾರವರ ಸಂದೇಶ ಬಂದಿದೆ. ಹಾಗೆ ಕೌಡ್ಲೆ ರವಿ ಅಂಜನಾನಗರದಿಂದ, ಮೇಡಮ್ ನಿಮ್ಮ ವಿಷಯ ಸೂಕ್ಷ್ಮತೆಯಿಂದ ಕೂಡಿದೆ, ಈ ವಿಷಯವಾಗಿ ನಾನು ಒಂದು ಉತ್ತಮ ಉದಾಹರಣೆಯನ್ನು ಕೊಡಬಹುದು ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹೌದು, ನಿಮ್ಮ ಉದಾಹರಣೆ ತುಂಬಾ ಅರ್ಥಪೂರ್ಣವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರೇಮಿಗಳು

ಅವರ ಜೀವನವನ್ನು, ಅವರ ಪ್ರೇಮ ಜೀವನವನ್ನು ತುಂಬ ಸುಂದರವಾಗಿ ಕಾಪಾಡ್ಕೋಬಹುದು ಅಂತ ಅನಿಸುತ್ತೆ. ಹಾಗೆ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿಯಿಂದ ಎ ಬಿ ರಾಜುರವರ ಸಂದೇಶ ಬಂದಿದೆ. ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಅವರು ಹೇಳಿದ್ದಾರೆ. ಯಾವುದೇ ವಿಷಯದಲ್ಲಿ ಒಮ್ಮತದಿಂದ ಇರಬೇಕಾಗತ್ತೆ, ತರ್ಕಕ್ಕೆ ಅವಕಾಶ ಕೊಡದೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ. ಹೌದು, ಪ್ರೀತಿಯಲ್ಲಿ ತರ್ಕಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಪ್ರೀತಿಯ ಸಂಬಂಧದಲ್ಲೂ ಪ್ರೇಮಿಗಳ ಮಧ್ಯೆ ಯಾವುದೇ ಒಂದು ವಿಷಯದ ಕುರಿತು ಚರ್ಚೆ ಮಾಡುವಾಗ ಅಲ್ಲಿ ತರ್ಕಕ್ಕೆ ಅವಕಾಶ ಬಂದರೆ ವಾದ ವಿವಾದಗಳಾಗತ್ತೆ. ಹಾಗಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದರೆ ತರ್ಕಕ್ಕೆ ಅವಕಾಶ ಕೊಡದೇ ಇರೋದೇ ಪರಿಹಾರ ಅಂತ ನೀವು ಹೇಳಿದ್ದೀರಾ. ಹೌದು, ನಿಮ್ಮ ಮಾತು ಸತ್ಯ. ಹಾಗೆ ಶ್ರೀಧರ್ ಹೆಚ್ ದವಳಗಿರಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಪರಸ್ಪರರ ಅಭಿಪ್ರಾಯಗಳನ್ನ ಗೌರವಿಸುವುದು, ಅನುಮಾನ ಎನ್ನುವ ಪದವನ್ನು ಜೀವನದಲ್ಲಿ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವುದು ಅತಿ ಸರಳ ಜೀವನ ಶೈಲಿ ಇದ್ರೆ ಜೀವನ ಸೂಪರ್, ಅವರ ಪ್ರೇಮ ಜೀವನ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಯುವರತ್ನ ಚಿತ್ರದ ಈ ಪ್ರೀತಿಯ ಗೀತೆಯ ನಂತರ.

ನೀನಾದೇನ ನೀನಾದೇನ ನಿನ್ನೊಂದಿಗೆ ಈ ಜೀವನ, ಇಬ್ಬರಲ್ಲ ಒಬ್ಬರೀಗ ನಿನಗೆಂದು ನಾನು ಅರ್ಪಣೆ ಅಂತ ಅದ್ಭುತವಾದ ಸಾಲುಗಳನ್ನ ಬರೆದಿದ್ರು ಗೌಸ್ ಪೀರ್ ಅವರು. ನೀನಾದೇನ ಅಂತ ಹಾಡೋಷ್ಟು ಸುಲಭವಾಗಿ ಪ್ರೇಮಿಗಳು ತಮ್ಮ ಮನಸ್ಸಿನ ಭಾವನೆಗಳನ್ನ ಅವರ ಪ್ರೇಮಿ ಜೊತೆಗೆ ಶೇರ್ ಮಾಡ್ಕೊಳ್ತಾರ, ಶೇರ್ ಮಾಡಿಕೊಂಡ್ರು ಮತ್ತೊಬ್ರು ಅದನ್ನು ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನೀರ್ ಅವರ ಸಂದೇಶ ಬಂದಿದೆ. ಪ್ರೇಮಿಯನ್ನು ಅರಿಯಲು ಹೊಗಳಿಕೆಯ ಮಾತುಗಳಾಡಿದರೆ ಸಾಕು, ಅವಳಿಂದ ಸಕಾರಾತ್ಮಕ ಸ್ಪಂದನೆ ದೊರೆಯುತ್ತದೆ ಮತ್ತು ಅವಳ ಮನಸ್ಸಿನ ಮೌನದ ಮಾತುಗಳಿಂದಲೂ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಆಳಂದದಿಂದ ಶ್ರೀಶಾ ಶೀತಲ್ ಬಸವರಾಜ ದಾಕ್ಷಾಯಿಣಿ ಚನ್ನವೀರಯ್ಯ ಹಿರೇಮಠ ಇವರು ಪ್ರೇಮ ನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ನಿಮ್ಮ ಮಾತು ನಿಜ, ಆದರೆ ನಿಜವಾದ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಎಂದರೆ ಕೇವಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲ, ಅವರ ಮನಸ್ಸಿನ ಆಳವನ್ನ, ಭಾವನೆಗಳ ಸೂಕ್ಷ್ಮತೆಯನ್ನ ಮತ್ತು ಪ್ರೀತಿಯ ಅಂತರಾಳವನ್ನ ಅರ್ಥ ಮಾಡಿಕೊಳ್ಳುವುದು. ಇದು ಅಷ್ಟು ಸುಲಭದ ಕೆಲಸವಲ್ಲ ಎಂಬುದು ನಿಜವಾದ ಪ್ರೇಮಿಗಳಿಗೆ ಮಾತ್ರ ಗೊತ್ತು. ಏಕೆಂದರೆ ಪ್ರೀತಿ ಎಂದರೆ ಕೇವಲ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವುದಲ್ಲ, ಒಬ್ಬರ ನೋವನ್ನು ಮತ್ತೊಬ್ಬರು ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳುವುದು ಕೂಡ ಹೌದು. ಕೆಲವೊಮ್ಮೆ ಮಾತುಗಳು ಅರ್ಥವಾಗದಿದ್ದರೂ ಮೌನದ ಹಿಂದೆ ಅಡಗಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಹೃದಯವೇ ನಿಜವಾದ ಪ್ರೀತಿಯ ಗುರುತು. ಧನ್ಯವಾದಗಳು, ಪ್ರೇಮನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಇಬ್ಬರಲ್ಲೂ ಹೊಂದಾಣಿಕೆ ಮುಖ್ಯ ಆಗುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು, ಆಗ ಭಿನ್ನ ಅಭಿಪ್ರಾಯಗಳು ಬರುವುದಿಲ್ಲ. ಈಗಿನ ಕಾಲದಲ್ಲಿ ಬಹಳ ಕಷ್ಟ, ಪ್ರೇಮಿಗಳಲ್ಲಿ ಹೊಂದಾಣಿಕೆ ಹಿಂದಿನ ಕಾಲದಲ್ಲಿ ಇತ್ತು, ಈಗ ಬಹಳ ಕಡಿಮೆ ಮೇಡಮ್ ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ ಮಮತಾ ಮೇಘಾ ಧ್ರುವ ಬಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಹಾಗೆ ಕವಿತಾ ಶ್ರೀನಿವಾಸ್ ರವರ ಸಂದೇಶ ಬಂದಿದೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಏನೋ ಒಂಥರ ಚಿತ್ರದ ಪ್ರೀತಿಯ ಹಾಡಿನ ನಂತರ

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 30 ನಿಮಿಷಗಳಾಗಲೇ ಕಳೆದುಹೋಯಿತು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಇನ್ನು ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಕೇಳ್ತಾ ಇದ್ದಾರೆ, ವಿಷಯವನ್ನು ಮತ್ತೊಮ್ಮೆ ತಿಳಿಸಿ ಈಗಷ್ಟೇ ಟ್ಯೂನ್ ಮಾಡಿದ್ದೀವಿ ಅಂತ. ವಿಷಯ ತುಂಬಾ ಸಿಂಪಲ್, ಆದರೆ ವಿಷಯದ ಕುರಿತು ನಿಮ್ಮ ಮಾತುಗಳು ಮಾತ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಸಂದೇಶಗಳು ಹಾಗೇ ಇದೆ. ವಿಷಯ ಏನು ಅಂದರೆ, ಈಗ ಪ್ರೇಮಿಗಳು ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಮಾಡ್ತಿರ್ತಾರೆ, ಅವನು ನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹುಡುಗಿ ಹೇಳಿದ್ರೆ ಹುಡುಗ ಅವಳು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಒಬ್ರನ್ನೊಬ್ಬರು ಹೇಗೆ ಅರ್ಥ ಮಾಡಿಕೊಂಡ್ರೆ ಅವರ ಪ್ರೇಮ ಸಂಬಂಧ ಚೆನ್ನಾಗಿರುತ್ತೆ, ನಿಮ್ಮ ಪ್ರಕಾರ ಪ್ರೇಮಿ ತನ್ನ ಪ್ರೇಯಸಿಯನ್ನು ಅಥವಾ ಪ್ರೇಯಸಿ ತನ್ನ ಪ್ರೇಮಿಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು, ಅವನ ಅಥವಾ ಅವಳ ಅಂತರಾಳವನ್ನು ಅರಿಯೋದು ಹೇಗೆ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಈ ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳು ಬರಲಿ. ಇನ್ನು ಸಂದೇಶಗಳು ಬಂದಿವೆ ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ, ಆ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಪ್ರೇಮ ನಿನಾದದ ವಿಷಯ ಚೆನ್ನಾಗಿದೆ, ಪ್ರೇಮಿಗಳು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬಾಳಿದರೆ ಸುಖವಾಗಿ ಬಾಳಬಹುದು, ಆಕಸ್ಮಿಕವಾಗಿ ಏನಾದರೂ ತೊಂದರೆ ಆದರೆ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಅರ್ಥ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಒಳ್ಳೆಯ ಗೀತೆಗಳನ್ನ ಪ್ರಸಾರ ಮಾಡ್ತಿರುವಂತಹ ನಿಮಗೆ ಮತ್ತು ವಿವಿಧ ಭಾರತಿಗೆ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್. ವಯಸ್ ಕಾಲೋನಿ ಧಾರವಾಡದಿಂದ, ಹಾಗೆ ನೀರಲಗುಂಡಿಯಿಂದ ಚಂದ್ರಿಕಾ ರವರ ಸಂದೇಶ ಬಂದಿದೆ. ಪ್ರೇಮಿಗಳು ಇಬ್ಬರು ಪ್ರೀತಿಸಿದ ಮೇಲೆ ಪರಸ್ಪರ ಹೊಂದಾಣಿಕೆ ಮುಖ್ಯ. ಪ್ರೀತಿ ಎಂದರೆ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ, ಇಬ್ಬರು ಅನುಮಾನಿಸದೆ ಹೊಂದಿಕೊಂಡು ಹೋಗಬೇಕು ಮತ್ತು ಪ್ರೀತಿ ತುಂಬ ದೊಡ್ಡದು, ಆಳಕ್ಕೆ ಇಳಿದ ಮೇಲೆ ಹೊಂದಿಕೊಂಡು ಹೋದರೆ ಸ್ವರ್ಗ ಸುಖ, ಇಲ್ಲದಿದ್ದರೆ ಬಾಳೆ ನರಕ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿದೆ, ವಿಷಯದ ಆಯ್ಕೆ ಇಷ್ಟ ಆಯಿತು. ಪ್ರೇಮಿಗಳು ಪರಸ್ಪರ ಹೊಂದಾಣಿಕೆಯಿಂದ ಇದ್ದರೆ ಮತ್ತು ಮನೋಭಾವನೆ ಒಂದೇ ರೀತಿಯಲ್ಲಿ ಇದ್ದರೆ ಯಾವುದೇ ವಾದ ವಿವಾದಗಳು ಕೂಡ ನಡೆಯೋದಿಲ್ಲ, ಪರಸ್ಪರ ಪ್ರೀತಿ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಪರಸ್ಪರ ಪ್ರೀತಿ

ಯನ್ನು ಅರ್ಥ ಮಾಡಿಕೊಂಡು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದರಲ್ಲಿ ನಿಜವಾದ ಪ್ರೀತಿ ಅಡಗಿದೆ, ಅದನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ನಂಬರ್ ರನ್ನಿಂಗ್ ವಿತ್ 93693 ಇವರ ಸಂದೇಶ ಬಂದಿದೆ. ಪ್ರೀತಿಯ ಅಡಿಪಾಯ ಅರ್ಥ ಮಾಡಿಕೊಳ್ಳುವಿಕೆ, ಅದರ ಚೈತನ್ಯ ನಿರಂತರ ಅನ್ವೇಷಣೆ ಅಂತ ಜೈಪಾಲ್ ಚಿತ್ರದುರ್ಗದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮನಿಯಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಕಡೂರು ತಾಲೂಕು ಬೀರನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಹಾಗೂ ಕುಟುಂಬದವರ ಸಂದೇಶ ಬಂದಿದೆ. ಹಾಗೆ ಕಲಬುರಗಿಯಿಂದ ರಾಧಾಕೃಷ್ಣರವರ ಸಂದೇಶ, ಪ್ರೇಮನಿಯಾದ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆ ಪ್ರಿಯತಮ ಅಥವಾ ಪ್ರಿಯತಮ ಅವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಅರ್ಥಪೂರ್ಣವಾಗಿರಬೇಕು. ಪ್ರೀತಿ ಶುರುವಾದಾಗ ಮುಂಚೆ ಎಲ್ಲವೂ ಚೆನ್ನಾಗಿರುತ್ತದೆ, ಅತಿ ಪ್ರೀತಿಯೂ ಕೂಡ ದುಃಖಕ್ಕೆ ಕಾರಣವಾಗುತ್ತದೆ, ನೀವೇನಂತೀರಿ ಮೇಡಮ್ ಅಂತ ಇವರು ಕೇಳ್ತಾ ಇದ್ದಾರೆ. ಹೌದು, ಅತಿಯಾದ ಪ್ರೀತಿನೂ ಸಹ ದುಃಖಕ್ಕೆ ಕಾರಣ ಆಗುತ್ತೆ. ಆದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಅದಲ್ಲ. ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿವೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 2492 ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ ಕಂಠಿ ಚಿತ್ರದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರೇಮಿಗಳು ಆರಂಭದಲ್ಲಿ ನನ್ನ ಮಾತನ್ನು ಅವನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ನನ್ನ ಮಾತನ್ನು ಅವಳು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ಇರ್ತಾರೆ. ಬಟ್ ಆಮೇಲೆ ನಾನು ಮಾತಾಡಿಲ್ಲ ಅಂದರೂ ನನ್ನ ಮೌನವನ್ನು ಅರ್ಥ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇರಲಿ, ಸಂದೇಶಗಳನ್ನ ನೋಡುವಂತಹ ಸಮಯ. ನಮಸ್ಕಾರ ಮೇಡಮ್, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ. ಪ್ರೇಮಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಪರಸ್ಪರ ಇಬ್ಬರು ಪ್ರೀತಿ ಮನಸ್ಸಿನಿಂದ ಹೃದಯಾಂತರಾಳದಿಂದ ಬಂದಾಗ ಅರ್ಥ ಮಾಡಿಕೊಂಡಾಗ ಯಾವುದೇ ಸಂದರ್ಭದಲ್ಲೂ ಸಂದೇಹ ಸಂಶಯ ಬರಬಾರದು, ವಯಸ್ಸಿನ ಅಂತರ ಕಡಿಮೆ ಇದ್ದಾಗ ಹೆಚ್ಚು ಕಡಿಮೆ ಇಬ್ಬರ ಯೋಚನಾ ಶಕ್ತಿ ಒಂದೇ ರೀತಿ ಇರುತ್ತದೆ, ಜೀವನ ಎಂದರೆ ಸಿಹಿ ಕಹಿ, ಸುಖ ದುಃಖ ನೋವು ನಲಿವು ಎಲ್ಲದರ ಮಿಲನ ಹೊಂದಾಣಿಕೆ ಮುಖ್ಯವಾಗುತ್ತದೆ, ಇದು ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ ಪಿ ಬಿಂದುಮತಿ ಯಲಹಂಕದಿಂದ. ಹಾಗೆ ಮೇಡಮ್, ಪ್ರೇಮಿಗಳು ಹೇಗೆ ಅಂದರೆ ಅವನು ಹೀಗೆ ಅವಳು ಹೀಗೆ ಅಂತ ಹುಸಿ ಕೋಪ ಮಾಡಿಕೊಳ್ಳೋದು ಒಳ್ಳೆಯದಲ್ಲ, ಇಬ್ಬರು ಚೆನ್ನಾಗಿ ಹೊಂದಿಕೊಂಡು ಹೋದರೆ ಒಳ್ಳೆಯದು, ಮುಂದೆ ಯಾವುದೇ ತೊಂದರೆ ಬರುವುದಿಲ್ಲ, ಏನಂತೀರಾ ನೀವು ಅಂತ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತಾ, ಪ್ರತೀಕ್ಷಾ ಇವರ ಸಂದೇಶ ಬಂದಿದೆ, ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆಯೇ ನಮಸ್ತೆ ಮೇಡಮ್, ಟಾಪಿಕ್ ಚೆನ್ನಾಗಿದೆ ಅಂತ ಸಂದೇಶ ಕಳಿಸಿದ್ದಾರೆ ಬಾದಾಮಿ ತಾಲೂಕು ಕೆರೂರು ಪಟ್ಟಣದಿಂದ ತಿರುಪತಿರವರು. ಹಾಗೆಯೇ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ಇಬ್ಬರಲ್ಲೂ ಏನೇ ಭಿನ್ನಾಭಿಪ್ರಾಯ ಬಂದರೂ ಅದು ಕೆಲವೇ ಕ್ಷಣಗಳು ಮಾತ್ರ, ಅಂತರಂಗದಲ್ಲಿ ಪ್ರೀತಿ ಇದ್ದೇ ಇರುತ್ತದೆ ಅಂತ. ಹನುಮಂತ ನಾಗರ ವೆಂಚಿಯಿಂದ ಕಾರ್ಯಕ್ರಮ ಸೂಪರ್ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಸ್ಪರ್ಶ ಚಿತ್ರದ ಹಾಡಿನ ನಂತರ.

ಕನಸಲ್ಲೂ ಕೂಡ ಕಾಯುವೆ ನಿನ್ನ ಪ್ರೀತಿ, ಕನಸಿನಲ್ಲೂ ಕೂಡ ನಿನ್ನ ಪ್ರೀತಿ ಕನಸಾಗದೆ ಇರಲಿ. ಕೆ ಕಲ್ಯಾಣ್ರವರ ಅದ್ಭುತವಾದ ಸಾಲುಗಳಿದ್ದಂಥ ಸ್ಪರ್ಶ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಇನ್ನು ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ನಂಬರ್ ನನಗೆ 0028 ಇವರು ಹೇಳ್ತಾ ಇದ್ದಾರೆ, ಒಬ್ಬರ ಮನಸ್ಸನ್ನ ಅದರಲ್ಲೂ ಪ್ರೇಮಿಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ನಾವು ಅನ್ಕೊಂಡಷ್ಟು ಸುಲಭ ಆಗಿರೋದಿಲ್ಲ. ಯಾವುದಾದ್ರೂ ಟಫ್ ಸಬ್ಜೆಕ್ಟ್ನ ಓದಿ ಅರ್ಥ ಮಾಡ್ಕೊಂಡು ಬಿಡ್ಬೋದು, ಯಾವುದಾದ್ರೂ ಈಕ್ವೇಶನ್ನ ಸಾಲ್ವ್ ಮಾಡಿಬಿಡ್ಬಹುದು, ಬಟ್ ಪ್ರೇಮಿಯ ಮನಸ್ಸಿನ ಮಾತು ಇದೆಯಲ್ಲ ಅದು ಹಾಗೆ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆರಂಭದಲ್ಲಿ ಈಸಿ ಆಗೋದಿಲ್ಲ ಅಂತ ಅನ್ಸಿದ್ರು, ಸಮಯ ಕಳೀತಾ ಇದ್ದ ಹಾಗೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಇಲ್ಲಿ. ಹಾಗೆ ಎಲ್ಲ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು ಎ ಪಿ ಎಂ ಸಿ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಲತಾ ಶಿವಶಂಕರ ಚಟ್ಟೇರ ಬಸವನ ಬಾಗೇವಾಡಿಯಿಂದ ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಚಿನ್ ಬಾಗಲಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ, ಕೇಳುಗನಾಗಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಹುಡುಗ ತನ್ನ ಭಾವನೆಗಳನ್ನ ಸುಲಭವಾಗಿ ವ್ಯಕ್ತಪಡಿಸದೇ ಇರಬಹುದು, ಹುಡುಗಿ ಪ್ರತಿಯೊಂದನ್ನು ಹಂಚಿಕೊಳ್ಳಲು ಬಯಸಬಹುದು, ಇಬ್ಬರು ಒಬ್ಬರ ಮಾತುಗಳನ್ನ ಮತ್ತೊಬ್ಬರು ತಾಳ್ಮೆಯಿಂದ ಕೇಳಿದಾಗ ಅರ್ಥೈಸಿಕೊಳ್ಳುವಿಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಪ್ಪಾದಾಗ ಸಾರಿ ಎನ್ನಲು, ಬೇಸರವಾದಾಗ ನನಗಾಗಿ ನೀನಿದ್ದೀಯಾ ಎಂದು ನಂಬಲು ಅಹಂಕಾರವನ್ನು ಬದಿಗಿಡಬೇಕಾಗುತ್ತದೆ, ಈಗೋ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುವುದು, ಇಬ್ಬರ ಯೋಚನೆಗಳು ಆಸೆಗಳು ಬೇರೆ ಬೇರೆ ಆಗಿರಬಹುದು, ಆ ವ್ಯತ್ಯಾಸಗಳನ್ನು ತಿದ್ದಲು ಹೋಗದೆ ಇದ್ದಂತೆಯೇ ಸ್ವೀಕರಿಸುವುದೇ ನಿಜವಾದ ತಿಳುವಳಿಕೆ. ಹೌದು, ಈ ಸಾಲು ಇಷ್ಟ ಆಯಿತು. ಹಾಗೆ ಒಂದು ಸಾಲಿನಲ್ಲಿ ಹೇಳಬೇಕೆಂದರೆ ಪ್ರೀತಿಸುವುದು ಎಂದರೆ ಕೇವಲ ಮುಖ ನೋಡಿ ಇಷ್ಟಪಡುವುದಲ್ಲ, ಪರಸ್ಪರರ ಕನಸುಗಳು, ಕಷ್ಟಗಳು ಮತ್ತು ಸನ್ನಿವೇಶಗಳನ್ನ ಅರ್ಥ ಮಾಡಿಕೊಂಡು ಜೊತೆಯಾಗಿ ನಿಲ್ಲುವುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ, ಮೇಡಮ್ಮ ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಒಳ್ಳೆ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ಪ್ರೀತಿ ಅನ್ನೋದು ಮಾನವ ಸಹಜವಾದ ಒಂದು ಗುಣ, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವ ಜೊತೆಗೆ ಒಬ್ಬರನ್ನೊಬ್ಬರು ಅರಿತುಕೊಂಡು ಹೊಂದಾಣಿಕೆಯಿಂದ ಪ್ರೀತಿ ಮಾಡಿ ಒಳ್ಳೆಯ ಸತಿಪತಿಗಳಾದರೆ ಅಥವಾ ಒಳ್ಳೆಯ ಸ್ನೇಹಿತರಂತೆ ಉತ್ತಮ ಜೀವನವನ್ನು ಸಾಗಿಸಿದಾಗ ಮಾತ್ರ ಪ್ರೇಮಿಗಳ ಬಾಳ ಸುಖಮಯವಾಗಿರುತ್ತದೆ, ನೆಮ್ಮದಿ ಜೀವನ ಅವರದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗೆ ಎಲ್ಲರೂ ಅನುಭವದ ಮಾತುಗಳನ್ನ ತಿಳಿಸಿದ್ರು, ಧನ್ಯವಾದಗಳು ಅಂತ ವಿರೂಪಾಕ್ಷಪ್ಪ, ಕಾವ್ಯ, ರೇಣುಕಾ, ರುದ್ರಪ್ಪ, ಗೌರಿ, ಮಡಿವಾಳರ, ಇಂದರಗಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಿದ್ 1875 ಇವರ ಸಂದೇಶ ಬಂದಿದೆ, ಕಾರ್ಯಕ್ರಮ ಇನ್ನೂ ಒಂದು ಗಂಟೆ ಮುಂದುವರಿಸಿ ಅಂತ. ಪ್ರೀತಿಯ ಸಮಯ ಬೇಗ ಕಳೆದೋಗುತ್ತಲ್ವಾ, ಪ್ರೇಮಿಗಳಂತೂ ಹೇಳ್ತಾ ಇರ್ತಾರೆ ನಮ್ಮ ಪ್ರೇಮಿ ಜೊತೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತ. ಇಲ್ಲಿ ನಾವು ಪ್ರೀತಿಯ ವಿಷಯವನ್ನು ಮಾತಾಡ್ತಾ ಇದ್ರೆ ಪ್ರೇಮನಿನದ ಕಾರ್ಯಕ್ರಮದ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ ಅಲ್ವಾ. ಹಾಗೆ ಯಾರಿದು ಇಬ್ಬರಲ್ಲೂ ಪ್ರೀತಿಗೆ ಬೆಲೆ ಗೊತ್ತಿರಬೇಕು, ಸೋಲನ್ನು ಒಪ್ಪಿಕೊಳ್ಳುವಂತಹ ಮನಸ್ಸಿರಬೇಕು ಅಂತ ಅಂಜು ವಜ್ರಕುಮಾರ್ ಯದುವೀರ್ ಲೋಹಿತ್ ಇವರ ಸಂದೇಶ ಬಂದಿದೆ ಮಾಗಡಿ ರೋಡ್ನಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಲಾಲಿ ಹಾಡು ಚಿತ್ರದ ಹಾಡಿನ ನಂತರ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಎಲ್ಲ ಗೀತೆಗಳು ಇಂಪಾಗಿ ಮೂಡಿ ಬಂದವು ಕೇಳಿ ನಮಗೆ ತುಂಬಾ ಖುಷಿಯಾಯಿತು. ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿಯಿಂದ ಈರಣ್ಣ ಜೇವೂರ ಹಾಗೂ ರಾಮಚಂದ್ರ ಮತ್ತು ಪಾರ್ವತಿಯರವರ ಸಂದೇಶ ಬಂದಿದೆ. ಹಾಗೆ ಡಾಕ್ಟರ್ ಅಂಬುಜಾರವರ ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ನಿರೂಪಣೆ ಹಾಗೂ ಹಾಡುಗಳು ಇಷ್ಟವಾದವು, ಜೊತೆಗಿರಲು ಪ್ರೀತಿಯ ಅರ್ಥ ತಿಳಿದುಕೊಳ್ಳಬೇಕಾಗಿಲ್ಲ, ಅದರ ಹಿಂದಿರುವ ಕಾಳಜಿ ವಿಶ್ವಾಸ ಅರಿತರೆ ಸಾಕು ನಲ್ಲ, ಮಾತುಗಳು ಕಡಿಮೆಯಾದರೂ ಮನಗಳು ದೂರವಾಗಬಾರದು, ಪರಸ್ಪರ ನಂಬಿಕೆ ಸ್ನೇಹ ತ್ಯಾಗವೇ ನಿಜವಾದ ಪ್ರೇಮ ನಲ್ಲ, ಕೈ ಹಿಡಿಯುವ ಕ್ಷಣಕ್ಕಿಂತ ಕೈ ಬಿಡದ ಮನಸ್ಸೇ ನಿಜವಾದ ಪ್ರೀತಿ, ಪರಿಸ್ಥಿತಿಯ ಅರಿವು ನಮಗಿದ್ದರೆ ಸಾವಿರ ಪದಗಳ ಅಗತ್ಯವಿಲ್ಲ, ಕಣ್ಣಿನ ಭಾಷೆ ತುಟಿಯ ಮೌನ ಹೃದಯಕ್ಕೆ ಅರ್ಥವಾದರೆ ಸಂಬಂಧದ ಎಲ್ಲ ಗೊಂದಲಗಳು ಕರಗಿ ಹೋಗುವವು ನಲ್ಲ, ಬಂದ ಉಳಿಯುವುದು ಮಾತಿನಿಂದಲ್ಲ ಮನದ ಮಿಡಿತದಿಂದ, ಪರಸ್ಪರ ಆಸರೆಯಾದಾಗ ಜೀವನ ಸುಂದರವಾಗುವುದು ನಲ್ಲ, ಪ್ರೀತಿ ಎಂದರೆ ಆಣೆ ಭಾಷೆ ಕೊಟ್ಟು ಜೊತೆಯಾಗಿ ಇರುವುದಲ್ಲ, ಒಮ್ಮೆ ನಾನು ಒಮ್ಮೆ ನೀನು ತಪ್ಪು ಒಪ್ಪಿಕೊಂಡು ಇರುವುದು ನಲ್ಲ, ಮುಚ್ಚುಮರೆ ಇಲ್ಲದೆ ಕಷ್ಟ ಸುಖ ಎಲ್ಲವನ್ನು ನಾವು ಹಂಚಿಕೊಂಡು ದೋಷಾರೋಪಗಳನ್ನು ದೂರ ಮಾಡಿ ಪ್ರೀತಿಸುವುದೇ ಪ್ರೀತಿ ನಲ್ಲ. ಬಹಳ ಚೆನ್ನಾಗಿದೆ ಕವಿತೆ ಅಂಬುಜಾರವರೇ, ಧನ್ಯವಾದ. ಹಾಗೆ ಇಂದಿನ ಪ್ರೇಮ ನಿನಾದದಲ್ಲಿ ತುಂಬ ಮಧುರ ಗೀತೆಗಳು ಮೂಡಿ ಬರ್ತಾ ಇವೆ, ಜೊತೆಗೆ ಕೇಳುಗರ ಸಂದೇಶಗಳು ಚೆನ್ನಾಗಿವೆ ಅಂತ ಸಂದೇಶ ಕಳಿಸಿದ್ದಾರೆ ಧಾರವಾಡದಿಂದ ಸಾಯಿ ಶರಣ್ಯ ನಿಂಬರಗಿಯವರು. ಇಬ್ಬರು ಪರಸ್ಪರ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡ್ರೇ ಅಲ್ಲಿ ನೈಜವಾದ ಪ್ರೀತಿ ಇರೋದಕ್ಕೆ ಸಾಧ್ಯ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಈಗ ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮೊದಲ ಸಲ ಚಿತ್ರದಿಂದ ಈ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ನಂಬರಿಂಗ್ ವಿತ್ 8567 ಇವರ ಸಂದೇಶ ಬಂದಿದೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ಇವತ್ತಿನ ವಿಷಯದ ಕುರಿತಾಗಿ ಕೊನೆಯದಾಗಿ ಹೇಳೋದಾದರೆ, ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಅರಿತುಕೊಳ್ಳೋದು ಪ್ರೇಮದಲ್ಲಿ ಬಹಳ ಮುಖ್ಯ ಆಗುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಕೀ ಟು ಅ ಹೆಲ್ತಿ ರಿಲೇಷನ್ಶಿಪ್ ಅಂತಾರೆ. ಸೊ ಅವರ ಮಾತನ್ನು ಕಿವಿ ಕೊಟ್ಟು ಕೇಳೋದು ಮಾತ್ರ ಅಲ್ಲ, ಮನಸ್ಸಿಟ್ಟು ಕೇಳಬೇಕು. ಅವರ ಮನಸ್ಥಿತಿ, ಪರಿಸ್ಥಿತಿ, ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಎಲ್ಲ ವಿಷಯಗಳಲ್ಲೂ ಇಬ್ಬರು ಒಂದೇ ಥರ ಯೋಚನೆ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಅದು ಆ ವಿಷಯಕ್ಕೆ ಮಾತ್ರ ಸೀಮಿತ ಆಗಿದ್ದರೆ ಒಳ್ಳೆಯದು. ಯಾವುದೋ ಒಂದು ವಿಷಯಕ್ಕೆ ಇಬ್ಬರ ಮಧ್ಯೆ ಬರುವಂಥ ಭಿನ್ನಾಭಿಪ್ರಾಯ ಅವರ ಸಂಬಂಧಕ್ಕೆ ಹಾನಿ ಮಾಡೋ ಆಗಿರಬಾರ್ದು. ಒಬ್ಬರು ಮತ್ತೊಬ್ಬರ ಒಪಿನಿಯನ್ಸ್ ಆಗಿರ್ಬೋದು, ಅವರ ಪರ್ಸ್ಪೆಕ್ಟಿವ್ಸ್ ಆಗಿರ್ಬೋದು, ಅವರ ಬೌಂಡ್ರೀಸ್ ಆಗಿರ್ಬೋದು, ಇದೆಲ್ಲವನ್ನು ಗೌರವಿಸಬೇಕಾಗತ್ತೆ. ಇದೆಲ್ಲೂ ಸಾಧ್ಯ ಆಗೋದು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಇದ್ದಾಗ ಮಾತ್ರ. ಯಾವುದೇ ಸಂಬಂಧ ಗಟ್ಟಿಯಾಗಬೇಕು ಅಂದರೆ ಅಲ್ಲಿ ಪ್ರೀತಿ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪರಸ್ಪರ ಅರ್ಥೈಸಿಕೊಳ್ಳುವಂಥ ಮನಸ್ಸುಗಳು ಕೂಡ ಇರಬೇಕಾಗತ್ತೆ. ಅಂತಹ ಅರ್ಥ ಮಾಡಿಕೊಳ್ಳುವಂಥ ಮನಸ್ಸು ಸಿಕ್ಕಿದ್ರೆ ಆಗ ಸಂಬಂಧ ಸುಂದರವಾಗಿರುತ್ತೆ, ಹಾಗೆ ದೀರ್ಘಕಾಲ ಉಳಿಯುತ್ತೆ.

0: ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿ ಮುಂಗಾರು ಅಧಿವೇಶನದ ಮೊದಲ ದಿನದ ಕಲಾಪ ಆರಂಭವಾದಾಗ ಕರ್ನಾಟಕದ ಪವನ್ ಖೇರಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಯ್ಕೆಯಾದ ನೂತನ ಸಂಸದರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನ ಹೊಂದಿದ ರಾಜ್ಯಸಭೆಯ ಮಾಜಿ ಸಂಸದರಾಗಿದ್ದ ಕರ್ನಾಟಕದ ಎಚ್ ಹನುಮಂತಪ್ಪ ಹಾಗೂ ರಂಗಸಾಯಿ ರಾಮಕೃಷ್ಣ ಮತ್ತು ಕತಾರ್ ದೇಶದ ಮಾಜಿ ರಾಜ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ಜಪಾನ್ ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ ಆರ್ಥಿಕ ಸಹಕಾರ ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಸ್ವಚ್ಛತಾ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯ ಸವಲತ್ತುಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಸಮರ್ಪಕವಾಗಿ ತಲುಪಲು ಮುಂದಾಗುವಂತೆ ಅಧಿಕಾರಿಗಳಿಗೆ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯ ಸಿ ಶಂಕರ್ ಅಂಕನಶೆಟ್ಟಿಪುರ ಸೂಚನೆ ನೀಡಿದ್ದಾರೆ. ಅವರು ಮಂಡ್ಯ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಬರುವ ಸ್ವಚ್ಛತಾ ಕಾರ್ಮಿಕರೊಂದಿಗೆ ಸಂವಾದ ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು 3 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚೀನಾದಲ್ಲಿ ಇತ್ತೀಚೆಗೆ ನಡೆದ 23 ವರ್ಷದೊಳಗಿನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ 5 ಮತ್ತು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಪಡೆದ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬೆಳವಟಗಿ ಗ್ರಾಮದ ಕ್ರೀಡಾಪಟು

ವಾಜಿ ಪರಶುರಾಮ ಮಾದಪ್ಪನಗೌಡರು ಅವರನ್ನು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸ್ಟುಡಿಯೋ. ಸಮಯ ಸರಿಯಾಗಿ 11:03:25. ಸ್ನೇಹಿತರೆ, ಸಂಜೆಯಿಂದ ಪ್ರಸಾರ ಆದಂತಹ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂತಹ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.